ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಪ್ರಸಾರದಲ್ಲಿ, ಕ್ರಿಯೆ ಇಲ್ಲದ ದೃಷ್ಟಿ ಕೇವಲ ಕನಸಾಗಿ ಉಳಿಯುತ್ತದೆ, ಕನಸಿಲ್ಲದ ಕ್ರಿಯೆಯಿಂದ ಕೇವಲ ಸಮಯ ಹರಣವಾಗುತ್ತದೆ, ಆದರೆ ಕ್ರಿಯೆ ಕನಸು ಒಟ್ಟಾದರೆ ಪ್ರಪಂಚವನ್ನೇ ಬದಲಾಯಿಸಬಹುದು ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಭಾನುವಾರ ದಿನಾಂಕ 20 ಸೆಪ್ಟೆಂಬರ್ 2020 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6 ಗಂಟೆಯಿಂದ

6:50ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50ದಿಂದ 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 7:15ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ. 7:15ದಿಂದ 7:30ದವರೆಗೆ ಸಂಸ್ಕೃತಂ ವದಾಮಹ. 7:30ದಿಂದ 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00ದಿಂದ 8:15ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15ದಿಂದ 8:30ದವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30ದಿಂದ 9:00ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ. 9:00ದಿಂದ 9:30ಕ್ಕೆ ವಿಶೇಷ ಕಾರ್ಯಕ್ರಮಗಳು. 9:30ದಿಂದ 10:00ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00ದಿಂದ 12:00ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00ದಿಂದ 12:30ಕ್ಕೆ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30ದಿಂದ 1:00ವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00ದಿಂದ 1:30ಕ್ಕೆ ವಿಶೇಷ ಕಾರ್ಯಕ್ರಮಗಳು. 1:30ದಿಂದ 2:00ವರೆಗೆ ಬಾಲ ವಿಶ್ವ ಮರಾಠಿ ಸಮಯದಲ್ಲಿ. 2:00ದಿಂದ 2:15ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15ದಿಂದ 4:00ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00ದಿಂದ 4:30ಕ್ಕೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30ದಿಂದ 5:00ವರೆಗೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 5:00ದಿಂದ 7:35ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35ದಿಂದ 7:45ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45ದಿಂದ 8:15ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15ದಿಂದ 9:00ವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮ್ಮ ನಿಲಯದಿಂದ ಪ್ರಸಾರವಾಗುವ ಸಂಗೀತ ಸುಧಾ ಕಾರ್ಯಕ್ರಮವನ್ನ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವಣಪನಿ 90.4 ಎಫ್ಎಂ. ಕಾರ್ಯಕ್ರಮದ ಆರಂಭದ ವಚನವನ್ನ ಕೇಳಿ, ಇವನಾರವ ಇವನಾರವ ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.

0: ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ವಚನ ಶಿವಭಕ್ತರ ನಡೆ ಶುದ್ಧ ನುಡಿ ಶುದ್ಧ ಶಿವಭಕ್ತರ ನೋಟ ಶುದ್ಧ.
1: ಶಿವಭಕ್ತರ ನಡೆ ಶುದ್ಧ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ವಚನ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ ನಿಮ್ಮ ಕೈಯಲ್ಲಿ ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದ ಮುಂದಿನ ವಚನ, ಭಕ್ತನಾದಡೆ ಬಸವಣ್ಣನಂತಾಗಬೇಕು, ಜಂಗಮನಾದಡೆ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ವಚನ: ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ವಚನ, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ ನಿಮ್ಮ ಕೈಯಲ್ಲಿ ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದ ಮುಂದಿನ ವಚನ, ಹರ ತನ್ನ ರೂಪವ ತೋರಬೇಕೆಂದು ಶ್ರೀ ಗುರು ರೂಪಾಗಿ ವೃತ್ತಕ್ಕೆ ಬಂದು.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ವಚನ, ತುಂಬದುದು ತುಳುಕದದು ನೋಡ, ತುಂಬಿದುದು ತುಳುಕದು ನೋಡ, ನಂಬಿದುದು

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ವಚನ, ಎಲ್ಲ ಎಲ್ಲವನ್ನು ಅರಿದು ಫಲವೇನಯ್ಯ ತನ್ನ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ವಚನ: ತಂದೆಯ ಸದಾಚಾರ ಮಕ್ಕಳೆಂಬರು, ಗುರು ಮಾರ್ಗಾಚಾರ ಶಿಷ್ಯನದೆಂಬರು.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಶಶಿಕಾಂತ್ ಚುನಮರಿ.
1: ಕೇಳಿ ವೇಣುಧ್ವನಿ ಬಾನುಲಿ ಕಾರ್ಯಕ್ರಮ ಕೇಳುಗರೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಈ ದಿನದ ಚಿಂತನೆ ಧ್ಯಾನ ಮತ್ತು ಭಗವಂತನ ನಾಮಸ್ಮರಣೆಯ ಪ್ರಯೋಜನಗಳು ಮತ್ತು ವೈಜ್ಞಾನಿಕ ತಾರ್ಕಿಕತೆ. ಧ್ಯಾನ ಮಾಡುವುದರಿಂದ ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ವೇದಗಳಲ್ಲಿಯ ಮತ್ತು ಭಗವದ್ಗೀತೆಯಲ್ಲಿಯ ಶ್ಲೋಕಗಳನ್ನು ಕೇಳುವುದರಿಂದ ಜೀವನವು ಸದಾ ಸಂತೃಪ್ತಿಯಿಂದ ಕೂಡಿರೋದು. ಇದಕ್ಕೆ ಕಾರಣ ಏನು, ನಮ್ಮ ಮನಸ್ಸಿನ ಮೇಲೆ ಇದು ಹೇಗೆ ಪರಿಣಾಮ ಬೀರ್ತೈತಿ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ನಮ್ಮ ಋಷಿ ಮುನಿಗಳು ಇದನ್ನು ಸಾವಿರಾರು ವರ್ಷಗಳ ಮೊದಲೇ ಕಂಡುಕೊಂಡಿದ್ದರು. ಅದಕ್ಕೆ ತಕ್ಕಂತೆ ವೇದಗಳ ಮೂಲಕ ನಮಗೆ ಒಂದೊಂದು ರೋಗಗಳನ್ನು ಹೋಗಿಸಲಿಕ್ಕೆ ಒಂದೊಂದು ಶ್ಲೋಕ ಮತ್ತು ಸೂಕ್ತಗಳನ್ನು ಕೊಟ್ಟಿದ್ದರು. ಅವುಗಳನ್ನು ಕೇಳುವುದರಿಂದ ಮತ್ತು ಪಠಿಸುವುದರಿಂದ ಆ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಳಲು ನಾವು ಕಲಿಯಬಹುದು. ಉದಾಹರಣೆಗೆ ಕಿಡ್ನಿ ಮತ್ತು ಯೂರಿನರಿ ಪ್ರಾಬ್ಲಮ್ ಹೋಗಿಸಲು ಅಥರ್ವ ವೇದದಲ್ಲಿ ಮೂತ್ರಮೋಚಕ ಸೂಕ್ತಂ ಕೊಟ್ಟಿದ್ದರು. ಅದನ್ನು ಕೇಳೋದರಿಂದ ಸಾಧ್ಯ ಆದರೆ ಅದನ್ನು ಪಠಿಸುವುದರಿಂದ ಕಿಡ್ನಿ ಮತ್ತು ಯೂರಿನರಿ ಪ್ರಾಬ್ಲಮನ್ನು ಕಡಿಮೆ ಮಾಡಿಕೊಳ್ಬೋದು. ಇನ್ನೊಂದು ಉದಾಹರಣೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅತಿ ಪ್ರಸಿದ್ಧವಾದ ಓಂ ಪಠಿಸುವ ಶಾಂತಿ ಮಂತ್ರವನ್ನು ಕೊಟ್ಟಿದ್ದರು. ಈ ಮಂತ್ರವನ್ನು ಪಠಿಸುವುದರಿಂದ ಟೆನ್ಷನ್ದಿಂದ ಮುಕ್ತಗೊಂಡ ನೆಮ್ಮದಿಯ ಜೀವನ ನಡೆಸಬಹುದು. ಈಗ ಸೈಂಟಿಸ್ಟು ಮತ್ತು ಫಿಸಿಷಿಯನ್ಸು ಸೈಕೋ ನ್ಯೂರೋ ಸಾಫ್ಟ್ವೇರ್ ಉಪಯೋಗಿಸಿ ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ಅಥವಾ ಓಂ ಜಪಿಸುವುದರಿಂದ ನಮ್ಮ ಬ್ರೇನ್, ನರ್ವಸ್ ಸಿಸ್ಟಮ್, ಇಮ್ಯುನಿಟಿ ಸಿಸ್ಟಮ್ ಮತ್ತು ಬಿಹೇವಿಯರ್ ಪ್ಯಾಟರ್ನ್ ಇವುಗಳ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅನ್ನೋದನ್ನು ಎಕ್ಸ್ಪೆರಿಮೆಂಟ್ ಮೂಲಕ ಅಧ್ಯಯನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ವಯಸ್ಸಿನ ಮೇಲೆ ಪ್ರಯೋಗ ಮಾಡಿ ಒಂದು ರಿಪೋರ್ಟ್ ತಯಾರು ಮಾಡ್ತಾರೆ. ಅದು ಏನು ಹೇಳ್ತದೆ ಅಂದರೆ ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ಅಥವಾ ಓಂ ಜಪಿಸುವುದರಿಂದ ಅದರಲ್ಲಿದ್ದ ಸಕಾರಾತ್ಮಕ ಕಂಪನಗಳು ಅಂದರೆ ಪಾಸಿಟಿವ್ ವೈಬ್ರೇಟರಿ ಸೌಂಡ್ ಎನರ್ಜಿ ನಮ್ಮ ನರಕೋಶಗಳನ್ನು ಪ್ರಚೋದಿಸ್ತಾವೆ ಮತ್ತು ಅದರಿಂದ ನಮ್ಮ ದೇಹದಲ್ಲಿ ಮತ್ತು ಮನಸ್ಸಿನ ಮೇಲೆ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರ್ತಾವೆ. ಚಿಕ್ಕ ಮಕ್ಕಳಲ್ಲಿ ಇದರಿಂದ ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಾಗ್ತದೆ. ಯುವಕರಲ್ಲಿ ವಿಲ್ ಪವರ್ ಮತ್ತು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತದೆ. ಓಲ್ಡ್ ಏಜ್ದಲ್ಲಿ ಇಮ್ಯುನಿಟಿ ಸಿಸ್ಟಮ್ ಹೆಚ್ಚಾಗ್ತದೆ, ದುಃಖ ಸಹಿಸೋ ಕೆಪ್ಯಾಸಿಟಿ ಹೆಚ್ಚಾಗ್ತದೆ. ಒಬ್ಬ ವ್ಯಕ್ತಿಯಲ್ಲಿ ಕಾನ್ಸಂಟ್ರೇಷನ್ ಲೆವೆಲ್, ವಿಲ್ ಪವರ್ ಲೆವೆಲ್ ಮತ್ತು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗೋದ್ರಿಂದ ರೈಟ್ ಡಿಸಿಷನ್ ಮೇಕಿಂಗ್ ಕೆಪ್ಯಾಸಿಟಿ ಕೂಡ ಹೆಚ್ಚಾಗ್ತದೆ. ಇಮ್ಯುನಿಟಿ ಪವರ್ ಹೆಚ್ಚಾಗೋದರಿಂದ ರೋಗಗಳಿಂದ ದೂರ ಇರಬಹುದು. ನಾನು ಒಬ್ಬ ಸ್ವಾಮೀಜಿಯವರ ಸ್ಪೀಚ್ ಕೇಳ್ತಾ ಇದ್ದೆ. ಅವರು ಧ್ಯಾನದಿಂದ ನಿಮ್ಮ ಆಂತರಿಕ ಐಡೆಂಟಿಟಿ ಕೂಡ ಚೇಂಜ್ ಮಾಡಬಹುದು ಅಂತ ಹೇಳ್ತಾ ಇದ್ದರು. ಸೈನ್ಸ್ ಆಫ್ ಐಡೆಂಟಿಟಿ ಏನು ಹೇಳ್ತದೆ ಅಂದರೆ ನೀವು ಯಾವುದರ ಮೇಲೆ ನಿಮ್ಮ ಮನಸ್ಸನ್ನು ಫೋಕಸ್ ಮಾಡ್ತೀರಿ ನಿಮ್ಮಲ್ಲಿ ಆ ಗುಣಗಳು ಬರ್ತಾವೆ. ಉದಾಹರಣೆಗಾಗಿ ಮೆಡಿಟೇಷನ್ದಲ್ಲಿ ನಾವು ಹಾಂಗ್ಸಾ ಟೆಕ್ನಿಕ್ ಉಪಯೋಗಿಸ್ತೇವೆ. ಇಲ್ಲಿ ನಾನು ಹಾಂಗ್ಸಾ ಟೆಕ್ನಿಕ್ ಹೇಗೆ ಮಾಡಬೇಕನ್ನೋದನ್ನು ಹೇಳೋದಿಲ್ಲ, ಆದರೆ ಈ ಟೆಕ್ನಿಕ್ ಹೇಗೆ ಪ್ರಭಾವ ಬೀರ್ತೈತೆ ಅನ್ನೋದನ್ನು ಹೇಳ್ತೇನೆ. ಈ ಟೆಕ್ನಿಕ್ದಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಹಾಂಗ್ಸಾ ಶಬ್ದದ ಮೇಲೆ ಇರ್ತದೆ. ಹಾಂಗ್ಸಾ ಶಬ್ದದ ಅರ್ಥ ಏನಂದರೆ ಐ ಎಮ್ ಹಿ. ಹಾಂಗ್ಸಾ ಅಂದರೆ ಐ ಎಮ್ ಹಿ, ಅದರಂದರೆ ಅಹಂ ಬ್ರಹ್ಮಾಸ್ಮಿ. ಅದನ್ನು ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಭಗವಂತ ನಾನು ಒಂದು. ಈಗ ನೀವು ವಿಚಾರ ಮಾಡಿರಿ, ಪ್ರತಿ ಉಸಿರಿನ ಕೂಡ ನಾನು ಭಗವಂತನ ಒಂದು ದೃಢೀಕರಣ ಮಾಡ್ತಿರ್ತದೆ. ಈ ಥರ 15 ಮಿನಿಟ್ ಮಾಡಿದರೆ ಅಟ್ಲೀಸ್ಟ್ 150 ಸರಿ ದೃಢೀಕರಿಸ್ತೇವೆ. ಇದು ನಮ್ಮ ನರಕೋಶಗಳ ಮೇಲೆ ಪ್ರಭಾವ ಬೀರಿ ನಮ್ಮನ್ನು ಒಂದು ಹೊಸ ಮನುಷ್ಯನನ್ನಾಗಿ ಮಾಡುತ್ತದೆ. ಅವರ ಇನ್ನೂ ಒಂದು ಟೆಕ್ನಿಕ್ ಬಗ್ಗೆ ಹೇಳಿದರು, ಅದು ಓಂ ಟೆಕ್ನಿಕ್. ಈ ಟೆಕ್ನಿಕ್ದಲ್ಲಿ ನಾವು ಧ್ಯಾನದಲ್ಲಿ ಓಂ ಅನ್ನುವ ಶಬ್ದವನ್ನು ಕೇಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೇವೆ. ಓಂ ಅಂದರೆ ಏನು? ಇದು ಒಂದು ಕಾಸ್ಮಿಕ್ ಸೌಂಡ್ ವೈಬ್ರೇಟರಿ ಎನರ್ಜಿ, ಇದು ಸಹಿತ ನಮ್ಮ ನರಕೋಶಗಳ ಮೇಲೆ ಪ್ರಭಾವ ಬೀರ್ತೈತೆ. ಈಗಿನ ಸೈಂಟಿಸ್ಟ್ಗಳು ಇದರ ಮೇಲೇ ಪ್ರಯೋಗ ಮಾಡ್ತಾ ಇದ್ದಾರೆ. ಅದನ್ನು ನಾವು ಪ್ರಾಕ್ಟಿಕಲ್ದಲ್ಲಿ ಮಾಡಿ ನಮ್ಮ ಮನಸ್ಸಿಗೆ ನೆಮ್ಮದಿ ಉಂಟಾಗೋ ಹಾಗೆ ಮಾಡ್ತಾ ಇದ್ದೆ. ನೀವು ಯಾಕೆ ಈ ಪ್ರಯತ್ನ ಮಾಡಬಾರದು? ಇದು ನಿಮಗೆ ಬಿಟ್ಟ ಚಿಂತನೆ ವಿಷಯ, ಚಿಂತನೆ ಮಾಡಿ ನಿರ್ಣಯ ತೆಗೆದುಕೊಳ್ಳಿ. ಜೋಕಿಂಗ್ಲಿ ನಿಮಗೊಂದು ಮಾತು ಹೇಳ್ತಾನೆ, 108 ಮಣಿಗಳು ಇದ್ದ ಜಪಮಾಲ ಹಿಡ್ಕೊಂಡು ಜಪ ಮಾಡುವಾಗ ಮನಸ್ಸು 108 ಸರಿ ಅತ್ತ ಇತ್ತ ಹರಿದಾಡ್ತೈತಿ. ಆದರೆ ನೋಟಿನ ಗಡ್ಡಿ ಎಣಿಸುವಾಗ ಎಷ್ಟು ಕಾನ್ಸಂಟ್ರೇಟೆಡ್ ಇರ್ತೈತೆ, ನೀವು ವಿಚಾರ ಮಾಡ್ರಿ ಹೇಗೆ ಜಪ ಮಾಡಬೇಕಂತ. ಮತ್ತೆ ಸಿಗುವ ಬೇರೊಂದು ಚಿಂತನೆಯ ವಿಷಯ ಕೂಡ. ಎಲ್ಲರಿಗೂ ಧನ್ಯವಾದಗಳು.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀ ಶಶಿಕಾಂತ್ ಚುನಮರಿ.
2: ಕೇಳಲಿ ಕನಸು ನನಸದ ವೇಣುಧ್ವನಿ ವೇಣುಧ್ವನಿ.
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
4: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವ.

ಆಯ ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಕರ್ಮ ಅಂದ್ರೆ ಏನು, ಕರ್ಮಕಾಂಡ ಅಂದ್ರೆ ಏನು, ಸಕಾಮ ಕರ್ಮಯೋಗ ಅಂದ್ರೆ ಏನು, ನಿಷ್ಕಾಮ ಕರ್ಮಯೋಗ ಅಂದ್ರೆ ಏನು ಅನ್ನೋದನ್ನ ನಾವು ತಿಳಿದುಕೊಂಡು ಅದಾದ್ಮೇಲೆ ಶ್ರೀಕೃಷ್ಣ ಅರ್ಜುನನಿಗೆ ಶ್ರೇಷ್ಠನಾದವನು ಹೇಗೆ ನಡೆಯಬೇಕು, ಅವನು ಯಾವ ತರ ಇರಬೇಕು ಅನ್ನೋದನ್ನ ವಿವರಿಸುತ್ತಾರೆ. ಯದ್ಯದ್ ಆಚರತಿ ಶ್ರೇಷ್ಠ ತತದ್ದೇವಿತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ವರ್ತತೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಸ್ವಂತ ಆಚರಣೆಯಿಂದ ಜನರಿಗೆ ಶಿಕ್ಷಣ ಕೊಡುವ ನಾಯಕನು ಯಾವಾಗಲೂ ಜನರಿಗೆ ಬೇಕು. ತಾನೇ ಧೂಮಪಾನ ಮಾಡುವ ನಾಯಕನು ಜನರಿಗೆ ಧೂಮಪಾನವನ್ನು ಬಿಡುವುದನ್ನು ಕಲಿಸಲಾರ. ಉಪಾಧ್ಯಾಯನು ಇತರರಿಗೆ ಹೇಳಿಕೊಡುವ ಮುನ್ನ ತಾನು ಯೋಗ್ಯ ರೀತಿಯಲ್ಲಿ ನಡೆದುಕೊಳ್ಬೇಕು. ಆ ರೀತಿಯಲ್ಲಿ ಬೋಧಿಸುವ ಉಪಾಧ್ಯಾಯನನ್ನು ಆಚಾರ್ಯ ಅಥವಾ ಆದರ್ಶ ಉಪಾಧ್ಯಾಯನೆಂದು ಕರೆಯಲಾಗುತ್ತದೆ. ಆದ್ದರಿಂದ ಸಾಮಾನ್ಯ ಮನುಷ್ಯನಿಗೆ ಬುದ್ಧಿ ಹೇಳಿಕೊಡಲು ಗುರುವು ಶಾಸ್ತ್ರಗಳ ತತ್ವಗಳನ್ನು ಆಚರಿಸಬೇಕು. ಅಪೌರುಷೇಯ ಶಾಸ್ತ್ರಗಳ ತತ್ವಗಳ ವಿರುದ್ಧ ಗುರು ನಿಯಮಗಳನ್ನು ಸೃಷ್ಟಿ ಮಾಡಲಾರ. ಮನು ಸಂಹಿತೆಗಳಂತಹ ಅಪೌರುಷೀಯ ಶಾಸ್ತ್ರಗಳನ್ನ ಮಾನವ ಕುಲವು ಅನುಸರಿಸಬೇಕಾದ ಪ್ರಮಾಣ ಗ್ರಂಥಗಳೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ನಾಯಕನ ಬೋಧನೆಗಳಿಗೆ ಇಂತಹ ಪ್ರಮಾಣ ಶಾಸ್ತ್ರಗಳು ಆಧಾರವಾಗಿರಬೇಕು. ತನ್ನನ್ನು ಉತ್ತಮಗೊಳಿಸಲು ಬಯಸುವವನು ಶ್ರೇಷ್ಠ ಗುರುಗಳು ಅನುಷ್ಠಾನಕ್ಕೆ ತಂದಿರುವಂತೆ ಪ್ರಮಾಣ ನಿಯಮಗಳನ್ನು ಅನುಸರಿಸಬೇಕು. ಶ್ರೀಮದ್ ಭಾಗವತವು ಸಹ ನಾವು ಶ್ರೇಷ್ಠ ಭಕ್ತರ ಹೆಜ್ಜೆಯಲ್ಲಿಯೇ ನಡೆಯಬೇಕು. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ದಾರಿಯಲ್ಲಿ ಮುನ್ನಡೆಯಲು ವಿಧಾನ ಅದೇ ಎಂದು ಹೇಳುತ್ತದೆ. ಅರಸ ಅಥವಾ ರಾಜ್ಯದ ಆಡಳಿತದ ಮುಖ್ಯಸ್ಥ, ತಂದೆ, ಶಾಲೆಯ ಉಪಾಧ್ಯಾಯ ಇವರೆಲ್ಲರನ್ನು ಮುಗ್ಧ ಜನಸಾಮಾನ್ಯರ ಸಹಜ ನಾಯಕರೆಂದು ಪರಿಗಣಿಸಲಾಗುತ್ತದೆ. ಇಂತಹ ಎಲ್ಲಾ ಸಹಜ ನಾಯಕರಿಗೂ ತಮ್ಮ ಆಶ್ರಿತರ ವಿಷಯದಲ್ಲಿ ದೊಡ್ಡ ಹೊಣೆ ಇರುತ್ತದೆ. ಆದುದರಿಂದ ಅವರಿಗೆ ನೈತಿಕ ಮತ್ತು ಆಧ್ಯಾತ್ಮಿಕ ಸಂಹಿತೆಗಳ ಪ್ರಮಾಣ ಗ್ರಂಥಗಳ ಪರಿಚಯವು ಚೆನ್ನಾಗಿ ಇರಬೇಕು. ಸೊ ನಾಯಕನಾದವನು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುತ್ತಾನೆ. ತನ್ನ ಜವಾಬ್ದಾರಿಯನ್ನ ಅರಿತು ಅವನು ನಡೆಯಬೇಕು. ಯಾಕೆಂದ್ರೆ ಅವನನ್ನ ಅನುಸರಿಸುವವರು ತುಂಬಾ ಜನರು ಇರುತ್ತಾರೆ. ಯಾರು ನಾಯಕರೆಂದರೆ ಶ್ರೇಷ್ಠರಾದವರು ಯಾರು ಅಂತ ಹೇಳ್ಬೋದು. ಈಗ ಎಲ್ಲರೂ ನಾಯಕರೇ. ಒಂದು ಅರ್ಥದಲ್ಲಿ ತಂದೆ ತಾಯಿಯರು ನಾಯಕರು ತಮ್ಮ ಮಕ್ಕಳಿಗೆ, ಶಿಕ್ಷಕ ಶಿಕ್ಷಕಿಯರು ನಾಯಕರು ತಮ್ಮ ವಿದ್ಯಾರ್ಥಿಗಳಿಗೆ, ದೇಶದ ಪ್ರಧಾನಿ ನಾಯಕರು ತಮ್ಮ ಪ್ರಜೆಗಳಿಗೆ, ರಾಜ್ಯದ ಮುಖ್ಯಮಂತ್ರಿ ನಾಯಕರು ತಮ್ಮ ರಾಜ್ಯದ ಪ್ರಜೆಗಳಿಗೆ. ಹೀಗೆ ನಾಯಕನ ಸ್ಥಾನ, ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರು ಅವರು ಶ್ರೇಷ್ಠರಾದವರು ಆಗಿರುತ್ತಾರೆ. ಸೊ ಅವರನ್ನು ನೋಡಿ ಜನರು ಅನುಸರಿಸುತ್ತಾರೆ. ಆದ್ದರಿಂದ ನಾಯಕರಾದವರು ಭಗವದ್ಗೀತೆಯ ಜ್ಞಾನವನ್ನು ಅರಿತುಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ನಡೆದರೆ ಜನಸಾಮಾನ್ಯರು ಕೂಡ ಶಾಸ್ತ್ರಗಳ ಪ್ರಕಾರ ಧರ್ಮ ಯಾವುದು, ಅಧರ್ಮ ಯಾವುದು ಅನ್ನೋದನ್ನು ತಿಳಿದುಕೊಂಡಿರುತ್ತಾರೆ. ದೇಶದ ನಾಯಕನಾದವನು ಅಥವಾ ರಾಜ್ಯದ ನಾಯಕನಾದವನು ಭಕ್ತನಾದರೆ ಖಂಡಿತವಾಗಲೂ ಪ್ರಜೆಗಳು ಕೂಡ ಭಕ್ತರಾಗುತ್ತಾರೆ. ಆದ್ದರಿಂದ ಯಾರು ನಾಯಕನ ಸ್ಥಾನದಲ್ಲಿರುತ್ತಾರೋ ಅವರು ಭಗವದ್ಗೀತೆಯ ಜ್ಞಾನವನ್ನು ಅರಿತುಕೊಂಡ್ರೆ ಭ್ರಷ್ಟಾಚಾರ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಕರ್ಮ ಅಂದ್ರೆ ಏನು ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಕರ್ಮದ ನಿಯಮ ನಮ್ಮ ಮೇಲೆ ಯಾವ ತರ ಕೆಲಸ ಮಾಡುತ್ತೆ, ನಾವೇನಾದ್ರೂ ಭ್ರಷ್ಟಾಚಾರ ಮಾಡಿದ್ರೆ ಅದು ಹೇಗೆ ನಮ್ಮ ಮೇಲೆ ಆ ಕರ್ಮ ಅಥವಾ ಕರ್ಮದ ಫಲ ನಮ್ಗೆ ನಾವು ಹೇಗೆ ಅನುಭವಿಸ್ಬೇಕು, ಅದು ದೇಶದ ಪ್ರಜೆಗಳನ್ನ ಯಾವ ತರ ನೋಡ್ಕೊಳ್ಬೇಕು ತಮ್ಮ ಮಕ್ಕಳ ತರ ಅನ್ನೋದನ್ನ. ಯಾಕಂದ್ರೆ ಈಗ ರಾಜನಾದವನು ಭಗವಂತನ ಪ್ರತಿನಿಧಿಯಾಗಿರುತ್ತಾನೆ, ಹಾಗೆ ದೇಶದ ನಾಯಕನಾದವನು ಅವನು ಭಗವಂತನ ಪ್ರತಿನಿಧಿಯಾಗಿರುತ್ತಾನೆ. ಆದ್ರಿಂದ ಈಗ ದೇಶದ ನಾಯಕನಾದವನು ಅವನು ಶಾಸ್ತ್ರಗಳ ಪ್ರಕಾರ ನಡೆದುಕೊಳ್ಳುವುದರ ಅವಶ್ಯಕತೆ ಇದೆ. ಹೀಗೆ ಹೇಳಲಾಗುತ್ತದೆ ನಮ್ಮ ಶಾಸ್ತ್ರದಲ್ಲಿ. ದೇಶದ ನಾಯಕನಾದವನು ರಾಷ್ಟ್ರಾಧ್ಯಕ್ಷ ಅಥವಾ ಪ್ರಧಾನಿಯಾದವನು, ಈಗ ರಾಜನಾದವನು ತನ್ನ ಪ್ರಜೆಗಳ ಒಂದಷ್ಟು ಪಾಪದ ಒಂದು ಭಾಗವನ್ನ ಅವನು ಕೂಡ ಪಡೆದುಕೊಳ್ಳಬೇಕಾಗುತ್ತದೆ. ಸಮಾಜದಲ್ಲಿ ಅನ್ಯಾಯ ಅಧರ್ಮ ನಡೆದರೆ ಸೊ ಅದು ಅವನ ಹೊಣೆಯಾಗುತ್ತದೆ. ಪ್ರಜೆಗಳು ಪಾಪ ಕಾರ್ಯದಲ್ಲಿ ತೊಡಗಿದ್ರೆ ಅದರ ಪಾಲು ಅವನಿಗೆ ಕೂಡ ಹೋಗುತ್ತದೆ. ಸೊ ಆದ್ರಿಂದ ಇದನ್ನ ಸರಿಯಾಗಿ ಯಾರು ಅರಿತುಕೊಳ್ಳುತ್ತಾರೋ ಅಂಥವರು ನಿಜವಾಗಲೂ ಅಧಿಕಾರಕ್ಕಾಗಿ ಗುದ್ದಾಟ ನಡೆಸುವುದಿಲ್ಲ ಅಲ್ವಾ. ಭಗವದ್ಗೀತೆಯ ಜ್ಞಾನವನ್ನ ಯಾರು ಸರಿಯಾಗಿ ಅರಿತುಕೊಳ್ಳುತ್ತಾರೆ, ಯಾಕೆಂದ್ರೆ ಅದು ತುಂಬಾ ಜವಾಬ್ದಾರಿಯುತ ಸ್ಥಾನ. ಯಾಕೆ ಅಷ್ಟೊಂದು ಕೋಟಿ ಕೋಟಿ ಪ್ರಜೆಗಳ ಪಾಪವನ್ನ ಅವರು ತೆಗೆದುಕೊಳ್ಳಬೇಕು ಅಂದ್ರೆ ಸರಿಯಾಗಿ ಆಡಳಿತವನ್ನ ನಡೆಸಲಿಲ್ಲ ಅಂದ್ರೆ ಅಧರ್ಮ ತಲೆದೋರಿದರೆ ಆ ಅಧರ್ಮದ ಪಾಲು, ಅದರ ಪಾಪದ ಪಾಲು ರಾಜನಿಗೂ ಹೋಗುತ್ತದೆ ಅಂತ ಹೇಳಲಾಗುತ್ತೆ. ಸೊ ಹೀಗೆ ಪರೀಕ್ಷಿತ ಮಹಾರಾಜ ತಾನು ಭಕ್ತನಾಗಿರುವುದಲ್ಲದೆ ತನ್ನ ರಾಜ್ಯದಲ್ಲಿ ತನ್ನ ಸಾಮ್ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಭಕ್ತರಾಗಿರುವ ತರ ಅವನು ನೋಡಿಕೊಂಡಿದ್ದ.
ಅಂಬರೀಷ ಮಹಾರಾಜ ತಾನು ಭಕ್ತಿ ಮಾರ್ಗದಲ್ಲಿ ತೊಡಗುವುದಲ್ಲದೆ ತನ್ನ ಪ್ರಜೆಗಳು ಕೂಡ ಭಕ್ತಿ ಮಾರ್ಗದಲ್ಲಿ ತೊಡಗುವ ತರ ಅವನು ಯಾವ ತರ ಅವರಿಗೆ ತಾನು ಆಚರಣೆಯ ಮೂಲಕ ಅವನು ತೋರಿಸಿದ. ಇದರಿಂದ ಶ್ರೇಷ್ಠರಾದ ನಾಯಕರು ಅವರು ಜವಾಬ್ದಾರಿಯನ್ನು ಅರಿತು ಅವರು ನಡೆಯಬೇಕು ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. ನಮೇ ಪಾರ್ಥಾಸ್ತಿ ಕರ್ತವ್ಯ.

0: ಕರ್ತವ್ಯಂ ವರ್ತ ಏವ ಚ ಕರ್ಮಣಿ. ಪ್ರಾರ್ಥನೆ: ಮೂರು ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕರ್ತವ್ಯವಿಲ್ಲ. ನಾನು ಬಯಸುವ ವಸ್ತು ಯಾವುದೂ ಇಲ್ಲ. ನಾನು ಪಡೆಯಬೇಕಾದದ್ದು ಏನೂ ಇಲ್ಲ. ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಸೊ ಶ್ರೀಕೃಷ್ಣನಿಗೆ ಯಾವ ಕರ್ತವ್ಯಗಳು ಇಲ್ಲ, ಆದರೂ ಕೃಷ್ಣ ಕರ್ತವ್ಯದಲ್ಲಿ ನಿರತರಾಗಿರುತ್ತಾರೆ. ದೇವೋತ್ತಮ ಪರಮಪುರುಷನಲ್ಲಿ ಪ್ರತಿಯೊಂದು ಪೂರ್ಣ ಸಮೃದ್ಧಿಯಲ್ಲಿದ್ದು ಪೂರ್ಣ ಸತ್ಯದಲ್ಲಿ ಇರುವುದರಿಂದ ದೇವೋತ್ತಮ ಪರಮಪುರುಷನು ಮಾಡಬೇಕಾದ ಕರ್ತವ್ಯ ಯಾವುದೂ ಇಲ್ಲ. ಕರ್ಮಫಲಗಳನ್ನು ಸ್ವೀಕರಿಸಬೇಕಾದವನಿಗೆ ಯಾವುದಾದರೂ ನಿಯತ ಕರ್ತವ್ಯವಿರುತ್ತದೆ. ಆದರೆ ಮೂರು ಲೋಕಗಳಲ್ಲಿಯೂ ಸಾಧಿಸಬೇಕಾದದ್ದು ಏನೂ ಇಲ್ಲದಿರುವವನಿಗೆ ಕರ್ತವ್ಯವಿಲ್ಲ. ಆದರೂ ಶ್ರೀಕೃಷ್ಣನು ಕ್ಷತ್ರಿಯರ ನಾಯಕನಾಗಿ ಕುರುಕ್ಷೇತ್ರದಲ್ಲಿ ಕ್ರಿಯೆಯಲ್ಲಿ ನಿರತನಾಗಿದ್ದಾನೆ. ಏಕೆಂದರೆ ಸಂಕಟದಲ್ಲಿರುವವರಿಗೆ ರಕ್ಷಣೆಯನ್ನು ಕೊಡುವುದು ಕ್ಷತ್ರಿಯರ ಕರ್ತವ್ಯ.
1: ಅಪೌರುಷೇಯ ಶಾಸ್ತ್ರಗಳ ಎಲ್ಲಾ ನಿಯಮಗಳನ್ನು ಮೀರಿದವನಾದರೂ ಅಪೌರುಷೇಯ ಶಾಸ್ತ್ರಗಳನ್ನು ಉಲ್ಲಂಘಿಸುವಂತಹ ಯಾವ ಕಾರ್ಯವನ್ನು ಶ್ರೀಕೃಷ್ಣನು ಮಾಡುವುದಿಲ್ಲ. ಯದಿ ಹೈನಂನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತಃ ಮಮ ವರ್ತ್ಮಾನು ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಪಾರ್ಥ, ನಾನು ಯಾವಾಗಲೇ ಆಗಲಿ ನಿಯಮಿತ ಕರ್ಮಗಳಲ್ಲಿ ನಿರತನಾಗದೆ ಹೋದರೆ ಎಲ್ಲಾ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುವರು ಅಂತ ಶ್ರೀಕೃಷ್ಣ ಹೇಳ್ತಾರೆ. ಸೊ ಈಗ ನನ್ನನ್ನು ನೋಡಿ ಜನರು ಅನುಸರಿಸುತ್ತಾರೆ. ಆದ್ದರಿಂದ ನಾನು ಇಲ್ಲಿ ನಿಯಮಿತ ಕರ್ತವ್ಯದಲ್ಲಿ ನಿರತನಾಗದೆ ಹೋದರೆ ಆದ್ದರಿಂದ ನಾನು ಕೂಡ ಇಲ್ಲಿ ಕರ್ತವ್ಯ ವನ್ನ ಪಾಲಿಸುತ್ತೇನೆ. ನಾನು ಇಲ್ಲಿ ಬಂದಾಗ, ಇಲ್ಲಿ ಅವತರಿಸಿದಾಗ ಅನ್ನೋದನ್ನ ಶ್ರೀಕೃಷ್ಣ ಹೇಳ್ತಾರೆ. ಆಧ್ಯಾತ್ಮಿಕ ಬದುಕಿನ ಮುನ್ನಡೆಗಾಗಿ ಸಾಮಾಜಿಕ ಶಾಂತಿಯ ಸಮತೋಲನವನ್ನ ಉಳಿಸಿಕೊಳ್ಳಲು ಪ್ರತಿಯೊಬ್ಬ ನಾಗರಿಕ ಮನುಷ್ಯನು ಅನುಸರಿಸಬೇಕಾದ ಸಾಂಪ್ರದಾಯಿಕವಾದ ಕೌಟುಂಬಿಕ ಪದ್ಧತಿಗಳಿವೆ. ಇಂತಹ ನಿಯಮಗಳು ಬದ್ಧ ಜೀವಿಗಳಿಗೆ ಮಾತ್ರ, ಶ್ರೀಕೃಷ್ಣನಿಗೆ ಅಲ್ಲ. ಆದರೂ ಆತನು ಧಾರ್ಮಿಕ ತತ್ವಗಳನ್ನು ನೆಲೆಗೊಳಿಸಲು ಅವತರಿಸಿದ್ದರಿಂದ ವಿಧಿಸಿದ ನಿಯಮಗಳನ್ನ ಅನುಸರಿಸುತ್ತಾನೆ. ಇಲ್ಲವಾದರೆ ಅವನೇ ಅತ್ಯುನ್ನತ ಅಧಿಕಾರಿಯಾದುದರಿಂದ ಜನಸಾಮಾನ್ಯರು ಆತನ ಹೆಜ್ಜೆಯಲ್ಲೇ ನಡೆಯುತ್ತಾರೆ. ಮನೆಯೊಳಗೆ, ಮನೆಯ ಹೊರಗೆ ಗೃಹಸ್ಥನಿಗೆ ವಿಧಿಸಿರುವ ಎಲ್ಲಾ ಧಾರ್ಮಿಕ ಕರ್ತವ್ಯಗಳನ್ನು ಶ್ರೀಕೃಷ್ಣನು ಪಾಲಿಸುತ್ತಿದ್ದನೆಂದು ಶ್ರೀಮದ್ ಭಾಗವತದಿಂದ ನಮಗೆ ಅರ್ಥವಾಗುತ್ತದೆ. ನಾನು ನಿಯಮಿತ ಕರ್ತವ್ಯವನ್ನು ಮಾಡದೇ ಇದ್ದರೆ, ಸೊ ಜನರಿಗೆ ನಾನು ಯಾವುದನ್ನ ಅಂದ್ರೆ ಅದನ್ನ ಒಂದು ಉದಾಹರಣೆಯಾಗಿ ನಾನು ತೋರಿಸಿದ ಹಾಗೆ ಆಗುತ್ತದೆ. ಆದ್ರಿಂದ ನಾನು ಇದನ್ನ ಅನುಸರಿಸುತ್ತೇನೆ, ನಾನು ಕರ್ತವ್ಯ ನಿರತನಾಗುತ್ತೇನೆ ಅನ್ನೋದನ್ನ ಶ್ರೀಕೃಷ್ಣ ಇಲ್ಲಿ ಹೇಳುತ್ತಾರೆ.
0: ಸಕ್ತಾಹ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರುವಂತಿ ಭಾರತ ಕುರಿಯದ್ ವಿದ್ವಾಂಸ್ ತಥಾ ಸಕ್ತ ಚಿಕೀರ್ಷೋ ಲೋಕ ಸಂಗ್ರಹಂ.
1: ಅಜ್ಞಾನಿಗಳಾದವರು ಹೇಗೆ ಫಲಾಸಕ್ತರಾಗಿ ಕರ್ಮವನ್ನು ಮಾಡುತ್ತಾರೋ ಹಾಗೆ ವಿದ್ವಾಂಸರು ಆಸಕ್ತಿ ಇಲ್ಲದೆ ಜನಸಾಮಾನ್ಯರನ್ನು ಯೋಗ್ಯ ಮಾರ್ಗದಲ್ಲಿ ಕರೆದೊಯ್ಯಲು ಕರ್ಮವನ್ನು ಮಾಡಬೇಕು.
0: ನಾ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗ್ರಹಣಂ ಜೋಷಯೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್.
1: ನಿಯತ ಕರ್ತವ್ಯಗಳ ಕರ್ಮಫಲಕ್ಕೆ ಅಂಟಿಕೊಂಡಿರುವವರ ಕೆಲಸವನ್ನು ನಿಲ್ಲಿಸಿಬಿಟ್ಟರೆ ಅವರ ಬುದ್ಧಿ ಕಲುಕುತ್ತದೆ. ಆದುದರಿಂದ ವಿದ್ವಾಂಸನು ಅವರ ಕೆಲಸವನ್ನು ನಿಲ್ಲಿಸಿ ಬಿಡಬಾರದು. ಭಕ್ತಿಭಾವದಿಂದ ಕೆಲಸ ಮಾಡಿ ಆತನು ಅಜ್ಞಾನಿಗಳನ್ನು ಎಲ್ಲಾ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ವಿದ್ವಾಂಸನಾದವನ ಕರ್ತವ್ಯ, ಯಾರು ಜ್ಞಾನ ಅಂದ್ರೆ ಜ್ಞಾನವನ್ನ ತಿಳಿದುಕೊಂಡಿರುತ್ತಾರೋ ಅವರ ಕರ್ತವ್ಯ ಅಜ್ಞಾನಿಗಳಿಗೆ ಇದನ್ನ ಬೋಧಿಸುವಂಥದ್ದು ಮತ್ತು ಅವರನ್ನ ಕೂಡ ಹೇಗೆ ಅಂದ್ರೆ ಕರ್ಮ ಫಲದಿಂದ ಅವರು ಮುಕ್ತರಾಗುವ ತರ ಅವರನ್ನ ನೋಡಿಕೊಳ್ಳುವಂಥದ್ದು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹರೇ ಕೃಷ್ಣ.
2: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. जगमोहन दालमिया भारतीय उद्योजक, भारतीय क्रिकेट नियामक मंडळाचे 26वे अध्यक्ष यांची आज पुण्यतिथी. अशोक केळकर भाषाशास्त्रज्ञ तसेच साहित्य समीक्षक, पद्मश्री साहित्य अकादमी पुरस्कार प्राप्त यांची पुण्यतिथी आजच. दगडू मारुती पवार कवी कथाकार समीक्षक विचारवंत यांची पुण्यतिथी आजच्याच दिवशी. नारायण गुरु केरळमधील समाजसुधारक यांची पुण्यतिथी आजच आहे. गुलाबराव महाराज विदर्भातील सत्पुरुष यांची पुण्यतिथी आजच. या होत्या आजच्या पुण्यतिथीने. यासोबत मनीषा निरोप घेते, उद्या पुन्हा येईन पण तोपर्यंत तुम्ही ऐकत रवणू धोनी 90.4 FM KLE कनसु. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ವಿಶೇಷ ಕಾರ್ಯಕ್ರಮಗಳು, 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು

ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಲಕ್ಷ್ಮೀಕಾಂತ್. ನಾನು KLE BMK ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಶಲ್ಯತಂತ್ರ ಡಿಪಾರ್ಟ್ಮೆಂಟಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾನು ಇವತ್ತು ಪೈಲ್ಸನ್ನ ಅಥವಾ ಅರ್ಷ

ಹೇಗೆ ಪ್ರಿವೆಂಟ್ ಮಾಡಬಹುದು, ಅದನ್ನು ಬರದೇ ಇರೋದನ್ನು, ಅದರ ಮೇನ್ ಕಾರಣಗಳು, ನಾವು ಏನು ಮಾಡಿದರೆ ಅದು ಆ ರೋಗ ನಮಗೆ ತಡೆಗಟ್ಟಬಹುದು, ಅದನ್ನು ನಾನು ಇಷ್ಟಪಡ್ತಾ ಇದ್ದೀನಿ. ಬೈಲ್ಸ್ ಅಥವಾ ಅರ್ಶ ಅಂದರೆ ಯೂಶ್ವಲಿ ಯಾವುದೇ ರೋಗಿಗಳಿಗೆ ಗುದದ್ವಾರದಿಂದ ರಕ್ತ ಹೋಗ್ತಾ ಇದೆ ಅಥವಾ ಊತ ಬಂದಿದೆ ಅಥವಾ ನೋವಾಗ್ತಾ ಇದೆ ಅಂದರೆ ಕಾಮನ್ ಆಗಿ ಸೊಸೈಟಿಯಲ್ಲಿ ಏನಿದೆ ಅಂತಂದರೆ ಇದು ಪೈಲ್ಸ್ ಅಂತ ಒಂದು ಭಾವನೆ ಇದೆ. ಆದರೆ ಸುಮಾರು ರೋಗಗಳಿದೆ ಗುದದ್ವಾರದಲ್ಲಿ, ಅದರಲ್ಲಿ ಒಂದು ರೋಗ ಪೈಲ್ಸ್. ಈ ಪೈಲ್ಸಿಗೆ ಮೇನ್ ಕಾರಣ ಅಂದರೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಡೇ ಟು ಡೇ ಈ ಕೆಲಸದ ಒತ್ತಡ, ಫ್ಯಾಮಿಲಿ ಮನೆ ಇದ್ರದ ಒತ್ತಡ, ಸೊ ಈ ಇದರಲ್ಲಿ ನಾವು ಕರೆಕ್ಟಾಗಿ ಫುಡ್ ತಗೋತಾ ಇಲ್ಲ, ಫುಡ್ ಕರೆಕ್ಟಾಗಿ ನಮಗೆ ಟೈಮ್ ಟು ಟೈಮ್ ಯಾವ ಟೈಮಿಗೆ ಬೇಕು ಆ ಟೈಮಿಗೆ ಸಿಗ್ತಾ ಇಲ್ಲ. ಸೊ ಕೆಲವೊಂದು ಜನ ಹೇಗೆ ಅಂದರೆ ಈ ಇದನ್ನು ಸ್ಕಿಪ್ ಮಾಡೋಕ್ಕೆ, ಸೊ ಆಲ್ಮೋಸ್ಟ್ ದೇ ಜಂಕ್ ಫುಡ್ಡನ್ನು ತಗೊಳ್ಳೋಕ್ಕೆ ಹ್ಯಾಬಿಚುವಲ್ ಆಗಿಬಿಟ್ಟಿದ್ದಾರೆ. ಸೊ ಯಾವ ಆಹಾರ ಪದಾರ್ಥಗಳು ಕಾನ್ಸ್ಟಿಪೇಷನ್ನಿಗೆ ಮೂಲ ಕಾರಣಗಳಿದೆಯೋ ಅದೇ ಆಹಾರ ಪದಾರ್ಥಗಳು ಈ ರೋಗಕ್ಕೆ ಕಾರಣ. ಫಾರ್ ಎಕ್ಸಾಂಪಲ್, ಯಾವ ಆಹಾರ ಪದಾರ್ಥಗಳಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದಿಲ್ಲ ಆ ಆಹಾರ ಪದಾರ್ಥಗಳು, ನೀವು ಮೈದಾ ತಗೊಳ್ಳಿ, ನೀವು ಬ್ರೆಡ್ ತಗೊಳ್ಳಿ, ಬಿಸ್ಕಿಟ್, ಅಥವಾ ಬೆಳಗ್ಗೆ ಬೆಳಗ್ಗೆ ಈ ಬೆಡ್ ಟೀ, ಬೆಡ್ ಕಾಫಿ ಈ ಥರ ಹ್ಯಾಬಿಟ್ಸ್ ಇರೋದಿಲ್ಲ. ಇದೆಲ್ಲ ತುಂಬ ಕೆಟ್ಟ ಅಭ್ಯಾಸ. ಆ್ಯಕ್ಚುಲಿ ನಮ್ಮ ಭಾರತ ದೇಶದಲ್ಲಿ ಇದೆಲ್ಲ ಈ ಪದ್ಧತಿ ಇರಲಿಲ್ಲ. ಇದು ಪಾಶ್ಚಾತ್ಯ ಇದರಿಂದ ಬಂದಿರೋ ಕಾರಣ ನಾವು ಪಿಜ್ಜಾ, ಬರ್ಗರ್, ಬೆಡ್ ಟೀ ಆಗಲಿ, ಕಾಫಿ ಆಗಲಿ, ಸೊ ಇದೆಲ್ಲ ಈ ಖಾಲಿ ಹೊಟ್ಟೆಯಲ್ಲಿ ಇದೆಲ್ಲ ತಗೊಳ್ಳೋದಕ್ಕೆ ಈ ಪದಾರ್ಥಗಳ ತಗೋತಾ ಅಭ್ಯಾಸ ಮಾಡಿಕೊಂಡ್ರೆ ಒಂದಲ್ಲ ಒಂದು ದಿವಸ ಈ ಜೀವನದಲ್ಲಿ ನಾವು ಪೈಲ್ಸ್ ಅಥವಾ ಯಾವುದಾದ್ರೂ ಒಂದು ಗುದದ್ವಾರ ರೋಗಗಳಿಂದ ಅನುಭವಿಸ್ತೀವಿ. ಸೊ ಇನ್ನೊಂದು ಆಯುರ್ವೇದದಲ್ಲಿ ಹೇಗೆ ಹೇಳ್ತಾರೆ ಅಂದರೆ ಊಟ ಮಾಡಿ ಆದಮೇಲೆ ಇಮಿಡಿಯೇಟಾಗಿ ನಾವು ಒಂದು 2-3 ಗ್ಲಾಸ್ ನೀರು ಕುಡಿ ಅಭ್ಯಾಸ ಇಟ್ಕೊಂಡಿದ್ದೀವಿ ಇವಾಗಂತೂ. ಯೂಶ್ವಲಿ ಹೇಗಂದರೆ ನಾವು ಊಟ ಮಾಡಿ ಆದಮೇಲೆ ಅಟ್ಲೀಸ್ಟ್ ಒಂದು 1/2 hour or 1 hour ನೀರು ಕುಡಿಲೇಬಾರ್ದು. ಸೊ ನಮ್ಮ ಬಾಯಲ್ಲಿರೋ ಎಂಜೈಮ್ಸ್ಗಳೆಲ್ಲ ನಮಗೆ ಡೈಜೆಷನ್ಗೆ ಏನೇನು ಬೇಕು ಎಲ್ಲ ಸೆಕ್ರೀಟ್ ಆಗಿ ಆಮಾಶಯಕ್ಕೆ ಹೋಗಿ ನಾವು ತಗೊಂಡಿರೋಂಥ ಫುಡ್ಡನ್ನು ಅಲ್ಲಿ ಬ್ರೇಕ್ ಮಾಡಿ ಅದನ್ನು ಡೈಜೆಸ್ಟ್ ಮಾಡಿ ಆಮೇಲೆ ಆಮಾಶಯದಿಂದ ನಾವು ಕೆಳಗಡೆ ಇನ್ನು ಇಂಟೆಸ್ಟೈನ್ಸ್ಗಳಿಗೆಲ್ಲ ಹೋಗ್ಬೇಕಂದ್ರೆ ಅದು ಏನಿಲ್ಲ ಅಂದರೆ 2-2.5 ಗಂಟೆ ಬೇಕು. ಸೊ ಅಷ್ಟು ತನಕ ನಾವು ನೀರು ತಗೋಬಾರ್ದು, ಯಾಕಂದರೆ ನಾವು ನೀರು ತೊಗೊಂಡು ಆದಮೇಲೆ ಇದೆಲ್ಲ ಎಂಜೈಮ್ಸ್ಗಳಾಗಲಿ ಇದೆಲ್ಲ ಜ್ಯೂಸಸ್ಗಳು ಎಲ್ಲ ಡೈಲ್ಯೂಟ್ ಆಗಕ್ಕೆ ಶುರು ಆಗುತ್ತೆ. ಸೊ ನಮಗೆ ಅಲ್ಲಿ ರಿಕ್ವೈರ್ಮೆಂಟ್ ಎಷ್ಟು ಬೇಕು ಆ ಕಂಟೆಂಟ್ ಸಿಗಲ್ಲ. ಸೊ ಇದೊಂದು ಪಾಲಿಸೋದು ಒಳ್ಳೆಯದು. ಬಿಟ್ಟರೆ ನಾನು ಮೊದಲೇ ಹೇಳಿರೋ ಹಾಗೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಬೇಡಿ ದಯಮಾಡಿ, ಅಥವಾ ಕಾಫಿ ತೊಗೋಬೇಡಿ. ಮಕ್ಕಳಿಗೆಲ್ಲ ನಾವು ಯೂಶ್ವಲಾಗಿ ಜಂಕ್ ಥರ ಲೈಕ್ ಕುರ್ಕುರೆ ಅಥವಾ ಚಾಕ್ಲೇಟ್ ಇದೆಲ್ಲ ಕೊಡ್ತಾ ಇರ್ತೀವಿ ಯೂಶ್ವಲಿ ಹಸು ಅಂದಾಗ. ನಾವು ಅವಾಯ್ಡ್ ಮಾಡೋಕ್ಕೆ ಅಥವಾ ನಾವು ನಮ್ಮ ಕೆಲಸದ ಒತ್ತಡನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅಥವಾ ಆ ಟೈಮ್ ತೊಗೊಳ್ಳೋಕ್ಕೆ ಮಕ್ಕಳನ್ನ ಏನು ಮಾಡ್ತೀವಿ ಎಲ್ಲಾದ್ರೂ ಬಿಸಿ ಇಡೋಕ್ಕೆ ಮೊಬೈಲ್ ಕೊಟ್ಟೆ, ಸೊ ಏನಾದರೂ ತಿನ್ನೋಕ್ಕೆ ಕೊಟ್ಟೆ. ಸೊ ಏನಾದರೂ ತಿನ್ನೋಕ್ಕೆ ಕೊಡೋದಕ್ಕಿಂತ ಫಸ್ಟಿಗೆ ನೋಡಿ ಬಿಸ್ಕಿಟ್, ಬ್ರೆಡ್, ಇದೆಲ್ಲ ಕಾನ್ಸ್ಟಿಪೇಷನ್ಗೆ ಕಾರಣ. ಈ ಕಾರಣಗಳಿಂದ ನಮಗೆ ಮೂಲವ್ಯಾಧಿ ಅಥವಾ ಏನು ಪೈಲ್ಸ್ ಅಂತೀವಿ ಪೈಲ್ಸ್ ರೋಗಕ್ಕೆ ಕಾರಣಗಳು. ದಯಮಾಡಿ ಇದನ್ನೆಲ್ಲ ಬಿಟ್ಬಿಡಿ. ಒಂದು. ಎರಡನೇದು, ಈಗ ಈ ಮೋಷನ್ ಬಂದಾಗ, ಟಾಯ್ಲೆಟ್ ಬಂದಾಗ ಯಾವತ್ತೂ ಅದನ್ನು ಧಾರಣೆ ಮಾಡಬಾರ್ದು, ಯಾವತ್ತೂ ಅದನ್ನು ಕಂಟ್ರೋಲ್ ಮಾಡಬಾರ್ದು. ಕಂಟ್ರೋಲ್ ಮಾಡ್ತಾ ಅಭ್ಯಾಸ ಆಗಿಬಿಟ್ರೆ ಅದರಿಂದನೂ ಕೂಡ ಮೂಲವ್ಯಾಧಿ ಆಗಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ವೇಗಧಾರಣ ಅಂತ ಕರಿತೀವಿ. ವೇಗಧಾರಣ ಮಾಡಲೇಬಾರ್ದು. ಕೆಲವೊಂದು ವೇಗಗಳಿದೆ ಧಾರಣ ಮಾಡಬೇಕು, ಬಟ್ ಇದು ವಿಣ್ ಅಥವಾ ಶಕ್ರತು ಈ ವೇಗ ಇದೆ, ಈ ವೇಗ ಧಾರಣ ಮಾಡಲೇಬಾರ್ದು ಈ ಧಾರಣದಿಂದ. ಸೊ ಏನಾಗುತ್ತೆ, ಫುಡ್ ಡ್ರೈ ಆಗ್ತಾ ಬಂದಂಗೆ ಇಲ್ಲಿ ರೆಕ್ಟಮ್ ಅಥವಾ ಈ ಗುದದ್ವಾರದಲ್ಲಿ ಅದರ ಪ್ರೆಷರ್ ಜಾಸ್ತಿ ಯೂಸ್ ಮಾಡ್ಬೇಕು ನಾವು. ಆ ಪ್ರೆಷರಿಂದ ಏನಾಗುತ್ತೆ, ಗುದದ್ವಾರದಲ್ಲಿ ಇರೋ ರಕ್ತನಾಳಗಳೆಲ್ಲ ಊತ ಬರಕ್ಕೆ ಶುರು ಆಗುತ್ತೆ, ರಿಪೀಟ್ ಆಗಿ ಆಗ್ತಾ ಹೋದಂಗೆ ಇದು ಮೂಲವ್ಯಾಧಿಗೆ ಕಾರಣ ಅಂತ ಹೇಳ್ಬೋದು. ಆಮೇಲೆ ಯೂಶ್ವಲಿ ಇನ್ನು ಆಯುರ್ವೇದದಲ್ಲಿ ಸುಮಾರೆಲ್ಲ ಹೇಳಿದ್ದಾರೆ ಸುಮಾರು ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು, ಹೇಗೆ ನಾವು ಟ್ರೀಟ್ ಮಾಡ್ಬೋದು. ಅದರಲ್ಲಿ ಒಂದು 4 ಥರ ಚಿಕಿತ್ಸೆಗಳಿದೆ ಆ್ಯಕ್ಚುಲಿ. ಔಷಧ ಕೊಡ್ಬೋದು ಕೆಲವೊಂದು ಇದರಲ್ಲಿ, ಯಾಕೆಂದರೆ ಈ ಮೂಲವ್ಯಾಧಿಯನ್ನು 4 ಡಿಗ್ರಿಗಳಲ್ಲಿ ಡಿವೈಡ್ ಮಾಡ್ತೀವಿ ನಾವು. ಒಂದು, ಫಸ್ಟ್ ಡಿಗ್ರಿ ಹೊರಗಡೆ ಬರೋಲ್ಲ, ಒಳಗಡೆನೇ ರಕ್ತನಾಳಗಳು ಊತ ಇರುತ್ತೆ. ಎರಡನೇದು ಸೆಕೆಂಡ್ ಡಿಗ್ರಿ ಅಂತ ಬಂದಾಗ ಟಾಯ್ಲೆಟ್ ಮಾಡುವಾಗ, ಮೋಷನ್ ಮಾಡುವಾಗ ಈ ಊತ ಆಗಿರೋ ರಕ್ತನಾಳಗಳು ಅಥವಾ ಅದನ್ನು ಮಾಸ್ ಅಂತ, ಆ ಮಾಸ್ ಹೊರಗಡೆ ಬರುತ್ತೆ, ಆಮೇಲೆ ಟಾಯ್ಲೆಟ್ ಆದ ತಕ್ಷಣ ತನ್ನಷ್ಟೇ ಒಳಗಡೆ ಹೋಗುತ್ತೆ. ನೆಕ್ಸ್ಟ್ 3ನೇ ಡಿಗ್ರಿ ಹೇಗೆಂದರೆ ಹೊರಗಡೆ ಬಂದ ತಕ್ಷಣ ಟಾಯ್ಲೆಟ್ ಮಾಡುವಾಗ ಹೊರಗಡೆ ಬಂದು ಅದು ಹೊರಗಡೆನೇ ಉಳ್ಕೊಳ್ಳುತ್ತೆ, ಅದನ್ನು ನಾವು ಕೈಯಿಂದ ಪುಷ್ ಮಾಡಬೇಕು, ಒಳಗಡೆ ಹಾಕ್ಕೋಬೇಕು, ಕಷ್ಟಪಡಬೇಕು. ನೆಕ್ಸ್ಟ್ 4ನೇದಾದ ಒಂದ್ಸಲ ಹೊರಗಡೆ ಬಂದರೆ ಅದು ಹೊರಗಡೆ ಉಳ್ಕೊಂಡು ಬಿಡುತ್ತೆ, ಒಳಗಡೆ ಹೋಗೋದೇ ಇಲ್ಲ. ಸೊ ಈ ಥರ ಡಿವೈಡ್ ಮಾಡಿದ್ದಾರೆ. ಈ ಡಿವಿಷನ್ ಪ್ರಕಾರ ಅದಕ್ಕೆ ಮೆಡಿಸಿನ್ಸ್ಗಳು ಬೇರೆ ಇದೆ, ಟ್ರೀಟ್ಮೆಂಟ್ ಬೇರೆ ಇದೆ, ಮೆಥಡಾಲಜಿಸ್ ಬೇರೆ ಇದೆ. ಕೆಲವೊಂದು ಕಡೆ ಔಷಧಗಳು ವರ್ಕ್ ಆಗುತ್ತೆ, ಕೆಲವೊಂದು ಕಡೆ ಕ್ಷಾರ ಅಂತ ಅಪ್ಲಿಕೇಶನ್ ಮಾಡ್ತೀವಿ, ಕೆಲವೊಂದು ಕಡೆ ಅಗ್ನಿಕರ್ಮ ಅಂತ ಮಾಡ್ತೀವಿ, ಇನ್ನು ಕೆಲವೊಂದು ಕಡೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು. ಇದೆಲ್ಲ ಮೂಲವ್ಯಾಧಿ ರೋಗದ ಕಾರಣಗಳು ಮತ್ತು ನೀವು ಅದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದ್ದೇನೆ.

0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315252500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ. ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774. ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.
3: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kahed Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit Kahed JNMC campus, Nehru Nagar, Belagavi or call 08312444 extension 4327.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥಾ ಬೆಳಗಾವಿ, ತುಮಚಾ ಸ್ವಪ್ನಾಂಚೆ ರೂಪಾಂತರ ವೈದ್ಯಕೀಯ ವ್ಯವಸಾಯತ್ ಕರಾ. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ಆತಾ ಬೆಳಗಾವಿತ್ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. ಕೇಲಿ ವಿದ್ಯಾರ್ಥಿ ತಸೇಚ ಗುಣವಂತ ವಿದ್ಯಾರ್ಥ್ಯಾಂಸಾಠಿ ವಿಶೇಷ ಶುಲ್ಕ ಸವಲತ್. ನೀಟ್ 2026 ಮಧ್ಯೆ 400 ಪೇಕ್ಷಾ ಜಾಸ್ತ ಗುಣ ಮಿಳವಣಾರ್ಯ ವಿದ್ಯಾರ್ಥ್ಯಾನಾ ಮೋಫತ್ ಪ್ರಶಿಕ್ಷಣ. ವಿದ್ಯಾರ್ಥಿ ವ ವಿದ್ಯಾರ್ಥಿನಿಂಸಾಠಿ ಸ್ವತಂತ್ರ ವಸತಿಗೃಹಾಚಿ ಸುವಿಧಾ. ಪಹಿಲಿ ಬ್ಯಾಚ್ 3 ಆಗಸ್ಟ್ 2026 ಪಾಸೂನ್ ಸುರು ಝಾಲೆಲಿ ಆಹೆ. ಉಶೀರ್ ಕರೂ ನಕಾ, ಡಾಕ್ಟರ್ ಹೋಣ್ಯಾಚ್ಯಾ ತುಮಚ್ಯಾ ಸ್ವಪ್ನಾಕಡೆ ಆಜಸ್ ಪಹಿಲೆ ಪಾವಲ್ ಟಾಕಾ. ಅಧಿಕ ಮಾಹಿತಿ ಸಂಪರ್ಕ 9912340868 ಅಂಡ್ 9380564833.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ಸೈಬರ್ ಅಪರಾಧ, ಸುರಕ್ಷತೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಇನ್ಸ್ಪೆಕ್ಟರ್ ಇನ್ ಸೈಬರ್ ಕ್ರೈಮ್ ಎಕನಾಮಿಕ್ ಅಫೆನ್ಸ್ ಅಂಡ್ ನಾರ್ಕೋಟಿಕ್ಸ್ ಪೊಲೀಸ್ ಸ್ಟೇಷನ್ ಬೆಳಗಾವಿಯ ಶ್ರೀ BR ಗಡ್ಡೇಕರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ತೆ
0: ಸರ್. ಇವತ್ತಿನ ವಿಷಯ ಸೈಬರ್ ಕ್ರೈಮ್ ಅವೇರ್ನೆಸ್ ಮಂತ್. ಇದು ಯಾಕೆ ಆಚರಿಸ್ತಾರೆ ಹಾಗೂ ಇದರ ಉದ್ದೇಶದ ಬಗ್ಗೆ?
1: ಸೈಬರ್ ಕ್ರೈಮ್ ಅವೇರ್ನೆಸ್ ಮಂತ್ ಅಂತೇಳಿ ಯಾಕಂದ್ರೆ ಈ ದಿನಕ್ಕೆ ನಮ್ಮಲ್ಲಿ ಸೈಬರ್ ಕ್ರೈಮ್ಗಳು ಇಷ್ಟು ರ್ಯಾಪಿಡ್ ಆಗಿ ಗ್ರೋತ್ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಅದನ್ನು ತಡೀಲಿಕ್ಕೆ ಅವೇರ್ನೆಸ್ ಒಂದೇ ನಮಗೆ ಅಸ್ತ್ರ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಸೈಬರ್ ಕ್ರೈಮ್ ಬದಲು ಅವೇರ್ನೆಸ್ ಎಷ್ಟು ಜನಕ್ಕೆ ನಾವು ಮೂಡಿಸ್ತೀವಲ್ಲ ಅಷ್ಟನ್ನು ಸೈಬರ್ ಕ್ರೈಮ್ ತಡೆಗಟ್ಟಬಹುದು ಸಾರ್ವಜನಿಕರಿಂದ. ಅದಕ್ಕೋಸ್ಕರ ಈ ಮಂತ್ ಅನ್ನ ಅವೇರ್ನೆಸ್ ಮಂತ್ ಆಗಿ ನಾವು ಯೂಶಲಿ ಆಚಾರ ಮಾಡ್ತಾರೆ ಇಲ್ಲ ಸರ್ಕಾರದಿಂದ.
0: ಬಹಳ ಮುಖ್ಯವಾಗಿ ಸೈಬರ್ ಅಪರಾಧ ಅಂದ್ರೆ ಏನು, ಅಲ್ಲಿಂದ ಆರಂಭ ಮಾಡೋಣ.
1: ಸೈಬರ್ ಅಪರಾಧ ಅಂತಂದ್ರೆ ಈ ಕಂಪ್ಯೂಟರ್, ಇಂಟರ್ನೆಟ್ ಮತ್ತು ಡೇಟಾ ಈ ಮೂರನ್ನ ಯೂಸ್ ಮಾಡಿಬಿಟ್ಟು ಏನ್ ಅಪರಾಧ ಜರುಗಿಸ್ತಾವಲ್ಲ, ಅಪರಾಧಗಳನ್ನ ಮಾಡ್ತಾ ಇದಾರಲ್ಲ, ಅಂತ ಅಪರಾಧಗಳನ್ನ ನಾವು ಸೈಬರ್ ಅಪರಾಧಗಳು ಅಂತ ಯೂಶಲಿ ಆಗಿ ಕರಿತೀವಿ.
0: ಅದರಲ್ಲಿ ಪ್ರಮುಖ ವಿಧಗಳು ಯಾವುವು?
1: ಪ್ರಮುಖ ವಿಧಗಳು ಅಂತಂತಂದ್ರೆ ಇನ್ವೆಸ್ಟ್ಮೆಂಟು, ಟ್ರೇಡಿಂಗು, ಫ್ರಾಡ್ ಇದೆ. ಆಮೇಲೆ OTPದೊಂದಿದೆ, OTP ಫ್ರಾಡ್ ಬರುತ್ತೆ, QR ಕೋಡ್ ಬರುತ್ತೆ, ಜಾಬ್ ವರ್ಕ್ ಫ್ರಮ್ ಹೋಮ್ ಅಂತ ಬರ್ತಾವ. ನೆಕ್ಸ್ಟ್ APK.link ಅಂತ ಹೇಳಿ ಈಗ ಅಷ್ಟು ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಅದು. ಆಮೇಲೆ ಫೇಕ್ ಜಾಹೀರಾತುಗಳ ಮುಖಾಂತರ ನಿಮ್ನ ವಂಚನೆ ಮಾಡ್ತಾರೆ. ಆಮೇಲೆ ಮೆಗಾ ಗ್ಯಾಸ್ ಅಂದ್ರೆ ಈ ಮೆಗಾ ಗ್ಯಾಸ್ ಕಸ್ಟಮರ್ಸ್ ಅಂತ ಹೇಳಿಬಿಟ್ಟು ದುಡ್ಡು ಪೇಮೆಂಟ್ ಮಾಡೋದಿದೆ ಅಂತ ಹೇಳಿಬಿಟ್ಟು ಪ್ರತಿ ಬೆಳಗಾಮಲ್ಲಿ ಜಾಸ್ತಿ ನಡೀತಕ್ಕಂತ ಒಂದು ಕ್ರೈಮ್. ಆನ್ಲೈನ್ ಶಾಪಿಂಗ್ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು. ಆಮೇಲೆ ಮೆಟ್ರಿಮೋನಿಯಲ್ ಆಗ್ತಾವ, ಡಿಜಿಟಲ್ ಅರೆಸ್ಟ್ ಅಂತ ಹೇಳಿಬಿಟ್ಟು ಈಗ ಕೇಂದ್ರ ಸರ್ಕಾರ ಇದ್ರ ಬದಲ ಜಾಸ್ತಿ ಇದೆ, ಏಕೆಂದ್ರೆ ಡಿಜಿಟಲ್ ಅರೆಸ್ಟ್ ಬದಲು ಜಾಸ್ತಿ ಕ್ರೈಮ್ ಆಗ್ತಾ ಇದಾವ. ನಕಲಿ ಸೋಷಿಯಲ್ ಮೀಡಿಯಾ ಕೆಲವೊಂದಿಷ್ಟು ಅಡ್ವರ್ಟೈಸ್ಗಳನ್ನು ಯೂಸ್ ಮಾಡಿಬಿಟ್ಟು ಅಲ್ಲಿಂದ ಫ್ರಾಡ್ಗಳು ಆಗ್ತಾ ಇದಾವ. ಆಮೇಲೆ OLX ಇದೆ, ಸಿಮ್ ಸ್ವಾಪಿಂಗ್ ಇದೆ, ಫೋನ್ಪೇ ಅದರಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಇಕ್ವಿಪ್ಮೆಂಟ್ ಯೂಸ್ ಬಿಟ್ಟು ಫ್ರಾಡ್ ಮಾಡ್ತಾ ಇದಾರೆ. ಗೂಗಲ್ ಸರ್ಚ್ ಫ್ರಾಡ್ ಅಂದ್ರೆ ಗೂಗಲ್ ಸರ್ಚ್ ಮಾಡ್ಬೇಕಾದ್ರೆ ಅದರಲ್ಲಿ ಫ್ರಾಡ್ ಆಗ್ತಾ ಇದಾವ. ನೀವು ಹೇಳ್ಕೋತ ಹೋದಿವ ಅಂದ್ರೆ ಎಷ್ಟು ಫ್ರಾಡ್ ಇದಾವ ಅಂದ್ರೆ, ನಮ್ಮ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ನಮ್ಮ ಬೆಳಗಾಂ ಸಿಟಿಯಲ್ಲಿ 2019 ಇಲ್ಲಿವರೆಗೆ ಸುಮಾರು 130 ವಿಧದ ಕ್ರೈಮ್ಗಳು ಆಗಿದಾವ ಸೈಬರ್ದಲ್ಲಿ. ಅಷ್ಟು ವೆರೈಟಿ ಈ ಫೀಲ್ಡ್ ಹೇಳಿ ಆ ಫೀಲ್ಡ್ ಅಲ್ಲಿ ಫ್ರಾಡ್ ಆಗ್ತದೆ ಸೈಬರ್ದಲ್ಲಿ.
0: ಸರ್, ಈಗ ಟ್ರೆಂಡಿಂಗ್ ನಲ್ಲಿರುವ APK ಬಗ್ಗೆ ಮಾತನಾಡೋಣ. ಯಾಕೆ ಅದು ಹೆಚ್ಚಾಗ್ತಾ ಇದೆ ಅಂಡ್ ಇನ್ ಜನರಲ್ ನಮ್ಮ ಕೇಳುಗರಿಗೆ ಅದರ ಬಗ್ಗೆ ತಿಳಿಸಬಹುದು ಹೇಗೆ ಆಗ್ತಾ ಇದೆ, ಸೊ ದಟ್ ಅವ್ರು ಅವೇರ್ ಆಗ್ಬಹುದು?
1: ಇದು ಇಂಪಾರ್ಟೆಂಟ್ ಇದೆ.
0: ಯಾ,
1: APK ಇದು ಯೂಶಲಿ ಏನಾಗಿದೆ, ಆಂಡ್ರಾಯ್ಡ್ ಪ್ಯಾಕೇಜ್ ಫೈಲ್ ಅಂತ ಹೇಳ್ಬಿಟ್ಟು ಇದು ಆಂಡ್ರಾಯ್ಡ್ ಮೊಬೈಲ್ಗಳಿಗೆ ಮಾತ್ರ ಸರ್ಕ್ಯುಲೇಟ್ ಆಗುತ್ತೆ, IOC ಬರಲ್ಲ. ಅಂದ್ರೆ ಐಫೋನ್ ಅಲ್ಲಿ ಈ ರೀತಿ ಬರಲ್ಲ. APK ಏನಾಗ್ತಾ ಇದೆ ಅಂತಂದ್ರೆ ಈ ಪರ್ಟಿಕ್ಯುಲರ್ ಆಗಿ ಒಂದು ಕಮಾಂಡು ಒಂದು ಇದನ್ನ ಹಾಕ್ಬಿಟ್ಟು ಒಂದು APK ಫೈಲ್ಗಳನ್ನ ಈ ಫ್ರಾಡ್ಸ್ಟರ್ಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಯೂನಿಯನ್ ಬ್ಯಾಂಕ್ OAPK ಅಂತ ಬರುತ್ತೆ, ಆಮೇಲೆ PM ಕಿಸಾನ್ ಯೋಜನೆ ಅಂತ ಬರುತ್ತೆ. ಅದು ಈ ರೀತಿ ಯೋಜನೆಗಳನ್ನ ಹೇಳ್ಬಿಟ್ಟು ಆ ಹೆಸರಿನಲ್ಲಿ APK ಫೈಲ್ಗಳನ್ನ ಡೆವಲಪ್ಮೆಂಟ್ ಮಾಡಿಬಿಟ್ಟು ವಾಟ್ಸಪ್ ಮುಖಾಂತರ ಸರ್ಕ್ಯುಲೇಟ್ ಮಾಡ್ತಾರೆ. ವಾಟ್ಸಪ್ ಮುಖಾಂತರ ಸರ್ಕ್ಯುಲೇಟ್ ಆದ ನಂತರ ಯೂಶಲಿ ಇದು ಗ್ರೂಪ್ನಿಂದ ಗ್ರೂಪಿಗೆ ಹೋಗುತ್ತೆ. ಆ ಗ್ರೂಪ್ನಲ್ಲಿ ಇರ್ತಕ್ಕಂಥ ಯಾರಾದರೂ ಒಬ್ಬರು ಮೆಂಬರು ಅದನ್ನ ಕ್ಲಿಕ್ ಮಾಡಿದಂತಂದ್ರೆ ಅವನ ಮೊಬೈಲು ಹ್ಯಾಕ್ ಆಗುತ್ತೆ, ವಾಟ್ಸಪ್ ಹ್ಯಾಕ್ ಆಗುತ್ತೆ. ಅವನ ಮೊಬೈಲ್ ಹ್ಯಾಕ್ ಆಗುವುದ ಮುಖಾಂತರ ಅವನ ಗ್ರೂಪ್ ಮೊಬೈಲಲ್ಲಿ ಎಷ್ಟು ಗ್ರೂಪ್ ಇದಾವಲ್ಲ ಆ ಗ್ರೂಪ್ಗೆಲ್ಲ ಸರ್ಕ್ಯುಲೇಟ್ ಆಗುತ್ತೆ.
0: ಸರ್ಕ್ಯುಲೇಟ್
1: ಕರೆಕ್ಟ್. ಆ ಸರ್ಕ್ಯುಲೇಟ್ ಆಗೋದ್ರಿಂದ ನೆಕ್ಸ್ಟ್ ಎಲ್ಲೆಲ್ಲ ಹೋಗುತ್ತಲ್ಲ ಆ ರೀತಿ ಹಿಂಗೆ ಮಲ್ಟಿಪಲ್ ಆಗಿ ಎಲ್ಲ ಕಡೆಯಿಂದ ಸ್ಪ್ರೆಡ್ ಆಗೋತ್ ಹೋಗುತ್ತೆ. ಅದು ನೀವು APK ಫೈಲನ್ನು ನೀವು ಆಂಡ್ರಾಯ್ಡ್ ಮೊಬೈಲ್ದಾವ್ ಡೌನ್ಲೋಡ್ ಮಾಡಿದ್ರಂತಂದ್ರೆ ಇಮಿಡಿಯೇಟ್ ನಿಮ್ಮ ಮೊಬೈಲ್ ಕಾಂಪ್ರಮೈಸ್ ಆಗುತ್ತೆ. ನಿಮ್ಮ ಮೊಬೈಲ್ ಇರ್ತಕ್ಕಂಥ ಏನು ಫೈನಾನ್ಷಿಯಲ್ ಡೇಟಾ ಏನಿರ್ತದೆ ಎಲ್ಲ ಫ್ರಾಡ್ಸ್ಟರ್ ಕಡೆ ಹೋಗುತ್ತೆ. APK ಡೌನ್ಲೋಡ್ ಆಗೋದ್ರಿಂದ ನಿಮ್ಮದು ವಾಟ್ಸಪ್ ಹ್ಯಾಕ್ ಆಗೋದಾಯಿತು ಅಥವಾ ನಿಮ್ಮ ಇಂಪಾರ್ಟೆಂಟ್ ಕ್ರೆಡೆನ್ಷಿಯಲ್ ಹೋಗೋದಾಯ್ತು ಎಲ್ಲ ಹೋಗಿರ್ತಾವ. ನನಗೆ APK ಡೌನ್ಲೋಡ್ ಆಗ್ಯದ, ನನಗೆ ಯಾವುದು ದುಡ್ಡು ಹೋಗಿಲ್ಲ ಅಂತ ಹೇಳಿ ನೀವು ಆ ಸಂದರ್ಭದಲ್ಲಿ ಸುಮ್ಮಿದ್ರಂತಂದ್ರೆ, ಬಟ್ ಇನ್ ಫ್ಯೂಚರ್ದಲ್ಲಿ ಹೆಂಗಿರ್ತದೆ ಅಂತಂದ್ರೆ ನಿಮ್ದು ಎಲ್ಲ ಅಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಸಂಬಂಧಪಟ್ಟಂತ ಪಿನ್ಗಳು ಆಯ್ತು, ಆಮೇಲೆ ಪಾಸ್ವರ್ಡು, ಲಾಗಿನ್ ಏನೇನಿರ್ತದೆ ಎಲ್ಲ ನಿಮ್ಮ ಮೊಬೈಲ್ದು ಎಲ್ಲ ಅವ್ರ ಕಡೆ ಫ್ರಾಡ್ಸ್ಟರ್ ಕಡೆ ಇರ್ತಾವ. ಅದನ್ನ ಯೂಸ್ ಮಾಡಿಬಿಟ್ಟು ಜಸ್ಟ್ ಡೇಟಾ ಅವರು APK ಫೈಲ್ ಸರ್ಕ್ಯುಲೇಟ್ ಮಾಡಿಬಿಟ್ಟು ಕಸ್ಟಮರ್ ಕಡೆಯಿಂದ ಎಲ್ಲ ಡೇಟಾ ಅನ್ನ ಕ್ರೋಡೀಕರಿಸಿ ಇಟ್ಟಿದ್ದಾರೆ. ಇದು ಟ್ರೆಂಡಿಂಗ್ ಅಲ್ಲಿ ಇರೋದು ಎ ಪಿ ಕೆ ಸುಮಾರು ಒಂದು 5-6 ತಿಂಗಳಿಂದ ಎಲ್ಲ ಕಡೆ ಎ ಪಿ ಕೆ ಹರಿದಾಡ್ತು. ಆಗ ಸಿಟಿಯಲ್ಲಿ ಎ ಪಿ ಕೆ ಆಯ್ತು, ನಮ್ಮ ಮೊಬೈಲ್ ಹ್ಯಾಕ್ ಆಯ್ತು ಸರ್. ಬಟ್ ಮೊಬೈಲ್ ಹ್ಯಾಕ್ ಆಗಿದೆ ಸರ್, ನಮ್ಮ ದುಡ್ಡು ಹೋಗಿಲ್ಲ. ದುಡ್ಡು ಹೋಗಿಲ್ಲ ಅಂತಂದ್ರೆ ನಾವೇನ್ ಮಾಡಿದೀವಿ? ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದ್ರು, ಅವ್ರಿಗೆಲ್ಲ ಹೇಳಿದ್ವಿ, ಕ್ಲಿಯರ್ ಇನ್ಸ್ಟ್ರಕ್ಷನ್ ಹೇಳಿದ್ವಿ ಅವಾಗ ಏನಂತೇಳಿ. ನೀವು ಒಂದ್ ನಿಮಗೆ ಎ ಪಿ ಕೆ ಡೌನ್ಲೋಡ್ ಆಗಿದೆ ಅಂದ್ಬಳಕೆ ಅದನ್ನ ಫೈಲ್ಸ್ ಅಂತ ಬರ್ತದ, ಅದರಲ್ಲಿ ಓಪನ್ ಮಾಡಿ, ಓಪನ್ ಮಾಡಿಬಿಟ್ಟು ಎಷ್ಟು ಎ ಪಿ ಕೆ ನಿಮ್ಮಲ್ಲಿ ಡೌನ್ಲೋಡ್ ಆಗಿದಾವ ಅದನ್ನ ನೋಡಿ, ನೋಡಿಬಿಟ್ಟು ಅದನ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಪರ್ಟಿಕ್ಯುಲರ್ ಆಗಿ ದಟ್ ಎ ಪಿ ಕೆ ಅನ್ನ ರಿಮೂವ್ ಮಾಡಿ ಆದ ನಂತರ ನಿಮ್ಮದು ಫೈನಾನ್ಸಿಯಲ್ ಏನೇನಿದಾವ, ಪಾಸ್ವರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಆಯಿತು, ಲಾಗಿನ್ ಐ ಡಿ ಆಯಿತು, ಎಂ ಪಿನ್ ಆಯಿತು, ಇವು ಏನೇನಿದಾವಲ್ಲ ಎಲ್ಲಾನ ಹೋಗಿ ಬ್ಯಾಂಕಿಗೆ ಹೋಗಿ ಚೇಂಜ್ ಮಾಡ್ಕೋಬೇಕು, ಇಮಿಡಿಯೇಟ್ ಚೇಂಜ್ ಮಾಡ್ಕೋಬೇಕು. ನೀವು ಮಾಡ್ಕೊಲಿಲ್ಲ, ನೆಕ್ಸ್ಟ್ ನೀವು ಎ ಪಿ ಕೆ ರಿಮೂವ್ ಮಾಡಿದ್ರಿ, ರಿಮೂವ್ ಮಾಡಿ ಆದ ನಂತರ ನೆಕ್ಸ್ಟ್ ನೀವು ಅದನ್ನೇ ಸೇಮ್ ಕಂಟಿನ್ಯೂ ಮಾಡಿದ್ರಿ ಅಂತಂದರೆ ನಿಮ್ದು ಎಂ ಪಿನ್ನು, ಆಧಾರ್ ಎಲ್ಲ ಅವ್ರ ಕಡೆ ಇರ್ತದೆ. ನಿಮ್ಮ ಅಕೌಂಟಲ್ಲಿ ಯಾವಾಗ ದುಡ್ಡು ಬರುತ್ತಲ್ಲ ಆ ದುಡ್ಡನ್ನು ಇಮಿಡಿಯೇಟ್ ಎಗರಿಸ್ತಾರೆ. ಇದು ಎ ಪಿ ಕೆ.
0: ಈಗ ಟ್ರೆಂಡ್ ಅಲ್ಲಿರೋ ಈ ಒಂದು ತರಹದ ಒಂದು ಕ್ರೈಮ್ ಅಂತ ಹೇಳ್ಬೋದು, ಅಂತ ಸಂದರ್ಭದಲ್ಲಿ ಆಯ್ತು, ಈಗ ಯಾರ್ದಾದ್ರು ಎ ಪಿ ಕೆ ದಿಂದ ಅವರ ಹಣ ಹೋಯಿತು, ವಾಟ್ ಸ್ಟೆಪ್ಸ್ ದೇ ಕ್ಯಾನ್ ಟೇಕ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ನೋಡಿ, ಈಗ ಎ ಪಿ ಕೆ ಫೈಲ್ ದಿಂದ ಇಮಿಡಿಯೇಟ್ ಆಗಿ ದುಡ್ಡು ಹೋಯಿತು ಅಂತಂದ್ರೆ ಸ್ಟೇಷನ್ ಬರ್ತಾ ಇದ್ದಾರೆ ನಮ್ಮಲ್ಲಿ. ಯಾವ ರೀತಿ ಬರ್ತಾ ಇದ್ದಾರೆ ಅಂತಂದ್ರೆ, ಸರ್ ನಾನು ಏನು ಯಾವ್ದು ಪಾಸ್ವರ್ಡ್ ಕೊಟ್ಟಿಲ್ಲ ಸರ್, ಏನೂ ಕೊಟ್ಟಿಲ್ಲ, ಆದ್ರೂ ದುಡ್ಡು ಹೋಗ್ತಾ ಇದೆ ನಂದು, ಹೋಗಿದೆ ನಂದು ಅಂತೇಳಿ. ಹೊರಗಡೆ ಬರ್ತಾರ, ಬಂದಾದ ನಂತರ ಇಲ್ಲ ಸರ್ ನಾ ಏನೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಜಸ್ಟ್ ನಾವು ಅವ್ರ ಮೊಬೈಲ್ ತೆಗೆದ್ಬಿಟ್ಟು ಫೈಲ್ಸ್ ಅಲ್ಲಿ ಹೋಗ್ಬಿಟ್ಟು ಓಪನ್ ಮಾಡಿ ತೋರಿಸಿದ್ರೆ ಇವೇನಪ್ಪ ಎಲ್ಲ ಎ ಪಿ ಕೆ ಯಾಕೆ ಡೌನ್ಲೋಡ್ ಮಾಡ್ಕೊಂಡಿದ್ಯಾ ಸರ್, ಇದು 2 ತಿಂಗಳ ಹಿಂದೆ ಆಗಿತ್ತು ಸರ್, ಗೊತ್ತಾಗ್ಲಿಲ್ಲ ಸರ್ ಅಂತೇಳಿ. ಅವಾಗ ಯೂಶಲಿ ಈಗ ಎ ಪಿ ಕೆ ದಿಂದ ಇಮಿಡಿಯೇಟ್ ದುಡ್ಡು ಕಟ್ ಆಯ್ತು ಅಥವಾ ಫೈನ್ ಬ್ಯಾಂಕ್ ನಿಂದ ನಿಮ್ಮ ಅಮೌಂಟ್ ಡಿಡಕ್ಷನ್ ಆಗ್ತಾ ಇದೆ ಅಂದ್ಬಳಕ್ಕೆ ಇಮಿಡಿಯೇಟ್ ಆಗಿ 1930 ಡಯಲ್ ಮಾಡಬೇಕು.
0: 1930
1: ಡಯಲ್ ಮಾಡಿಬಿಟ್ಟು ಅದರಲ್ಲಿ ನಿಮ್ದು ಏನೇನು ಡಯಲ್ ಮಾಡೋಕ್ಕಿಂತ ಬಿಫೋರ್ ಏನಿರಬೇಕು ನಿಮ್ಮ ಹತ್ರ ಅಂತಂದ್ರೆ, ನಿಮಗೆ ಯಾವ ಡೀಟೇಲ್ಸ್ ಇಂದ ಫೋನ್ ಬಂದಿತ್ತು ಅಥವಾ ಎ ಪಿ ಕೆ ಡೌನ್ಲೋಡ್ ಆಯಿತು ಅಥವಾ ನಿಮ್ ದುಡ್ಡು ಕಟ್ ಆಗಿದ್ದ ಬದಲ್ ರಿಸಿಪ್ಟ್ ಏನೇನಿದಾವ ಅವನ್ನೆಲ್ಲ ನೀವು ಫ್ರೀಫೈನ್ ಆಗಿ ಇಟ್ಕೋಬೇಕು. ಈ 1930 ನಂಬರ್ ಏನ್ ಮಾಡ್ತಾರೆ, 1930 ಇಂದ ವಾಟ್ಸ್ಆಪ್ ನಿಂದ ಒಂದು ನಂಬರ್ ಕೊಡ್ತಾರೆ, ಆ ನಂಬರ್ಗೆ ನಿಮ್ಮ ಡಿಡಕ್ಷನ್ ಆಗಿರ್ತಕ್ಕಂಥ ಏನ್ ಮನಿ ಕಟ್ ಆಗಿರ್ತಕ್ಕಂಥ ರಿಸಿಪ್ಟ್ ಇರ್ತಾವಲ್ಲ ಅದು ಅಥವಾ ಪಾಸ್ಬುಕ್ ಡೀಟೇಲ್ಸ್ ಎಲ್ಲ ಅವ್ರಿಗೆ ಶೇರ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಮ್ಮ 1930 ಈ ಮಲ್ಟಿಪಲ್ ಫ್ರೀಜ್ ಹಾಕೋತ್ ಹೋಗ್ಬಿಡ್ತದೆ. ಅಂದ್ರೆ ಫ್ರಾಡ್ ಆಗಿರ್ತಕ್ಕಂಥ ಅಮೌಂಟ್ ಎಷ್ಟು ಅಕೌಂಟ್ ಮುಖಾಂತರ ಸರ್ಕ್ಯುಲೇಟ್ ಆಗತ್ತಲ್ಲ ಅಪ್ ಟು 12 ತನಕ ಅವರು ಇಮಿಡಿಯೇಟ್ ಆಗಿ ಫ್ರೀಜ್ ಮಾಡ್ತಾರೆ ನಮ್ಮವರು. ದುಡ್ಡು ಕಟ್ ಆಯ್ತು ಅಂದ ಬಳಿಕ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅನ್ನೋ ವಿಚಾರ ಮಾಡೋಕಿತ್ತು ನಾವು ಸಾರ್ವಜನಿಕರು. ಅದ್ರ ಬದಲ 1930 ಡಯಲ್ ಮಾಡಿಬಿಟ್ಟು ಒಂದು ಕಂಪ್ಲೇಂಟ್ ರೇಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ದುಡ್ಡನ್ನು ರಕ್ಷಣೆ ಮಾಡಬಹುದು. ಈ ಸ್ಟೇಷನ್ ಬರೋತಕ್ಕ ಬರ್ಬೇಕಂದ್ರೆ 10-15 ಬೇಕಾಗುತ್ತೆ ಸಿಟಿಯಲ್ಲಿ. ಅದಕ್ಕಿಂತ ಬಿಫೋರ್ ಒಂದು ಏನು 1930 ಡಯಲ್ ಮಾಡಿದ್ವಿ ಅಂತಂದ್ರೆ, ಈ 1930 ಆಲ್ ಬ್ಯಾಂಕರ್ಸ್ ಎಲ್ಲರದು ಅಲ್ಲಿ ಟೈಅಪ್ ಇದೆ, ಎಲ್ಲರೂ ಇರ್ತಾರೆ ಅಲ್ಲಿ. ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟು ಈ ರೀತಿ 12 ಅಕೌಂಟ್ ಲೇಯರ್ ದಲ್ಲಿ ಮನಿ ಎಷ್ಟು ಸರ್ಕ್ಯುಲೇಟ್ ಆಗುತ್ತಲ್ಲ ಎಲ್ಲ ಅಕೌಂಟ್ಗಳನ್ನ ಅಟ್ ಎ ಟೈಮ್ ಅವರು ಫ್ರೀಜ್ ಮಾಡೋದ್ರೊಂದಿಗೆ, ಅಂದ್ರೆ ನಿಮ್ಮ ಅಮೌಂಟ್ ಅನ್ನು ಹೋಲ್ಡ್ ಮಾಡೋದ್ರೊಂದಿಗೆ ನೀವು ಕಳ್ಕೊಂಡಿರ್ತಕ್ಕಂಥ ದುಡ್ಡನ್ನ ರಕ್ಷಣೆ ಮಾಡ್ತಾರೆ. ಸ್ಟೇಷನ್ಗೆ ದಾವಿಶ್ ಬರೋಕಿಂತ ಬಿಫೋರ್ 1930 ಡಯಲ್ ಮಾಡಿಬಿಟ್ಟು ಕಂಪ್ಲೇಂಟ್ ರೇಸ್ ಮಾಡೋದು ಅತ್ಯುತ್ತಮ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಸೈಬರ್ ಕ್ರೈಮ್ ಅವೇರ್ನೆಸ್ ಕುರಿತು ವಿವರವಾದ ಮಾಹಿತಿಯನ್ನ ಶ್ರೀ ಬಿ ಆರ್ ಗಾಡಿಕರ್ ಸರ್ ಅವರು ಕೊಡ್ತಾ ಇದ್ದಾರೆ. ಸರ್, ಬಹಳ ಮುಖ್ಯವಾಗಿ ಈ ಪ್ರೊಸೀಜರ್ ಬಗ್ಗೆ ತಾವು ಹೇಳಿದ್ರೆ, ಅಂಡ್ ಇತ್ತೀಚಿನ ದಿನಗಳಲ್ಲಿ ಅತಿ ಟ್ರೆಂಡಿಂಗ್ ನಲ್ಲಿ ಇರೋ ಈ ಒಂದು ಸೈಬರ್ ಫ್ರಾಡ್ ಬಗ್ಗೆ ತಿಳಿಸಿದ್ರಿ. ಈಗ ಫಿಶಿಂಗ್ ಬಗ್ಗೆ ಮಾತನಾಡೋಣ, ಅದನ್ನ ಹೇಗೆ ಗುರುತಿಸುವುದು, ಫಿಶಿಂಗ್ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?
1: ಫಿಶಿಂಗ್ ಅಂದ್ರೆ ಯೂಶಲಿ ಗೊತ್ತಿದೆ ಎಲ್ಲರಿಗೆ, ಫಿಶಿಂಗ್ ಎಲ್ಲರೂ ಮಾಡಿದಿರಲ್ಲ ಯೂಶಲಿ. ಏನು ಮೇನ ಹಿಡಬೇಕಂದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಆಸೆ ತೋರಿಸ್ಬೇಕು. ಹೌದಾ? ಅದು ತಿನ್ನಕ್ಕೋಸ್ಕರ ಅದ ಆಸೆ ತೋರಿಸಿದಾಗ ಅದ್ ಬಂದು ಗಾಳಕ್ಕೆ ಬೀಳುತ್ತಲ್ಲ, ಆ ರೀತಿನೇ ಇದು. ಇದು ಈ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಫಿಶಿಂಗ್ ಹಾಕಿರ್ತಾರೆ, ಅವರೆಲ್ಲ ಫಿಶಿಂಗ್ ಮಾಡ್ತಿರ್ತಾರೆ, ಎಲ್ಲ ಚಲೋ ಚಲೋ ಆಫರ್ ಇಟ್ಕೊಂಡು ಇಟ್ಕೊಂಡು ಕೂತಿರ್ತಾರೆ ಫ್ರಾಡ್ಸ್ಟರು. ನಮ್ಮವರೆಲ್ಲರೂ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಅದರಲ್ಲಿ ಆಫರ್ ನೋಡಿಬಿಟ್ಟು ಅದಕ್ಕೆ ಹೋಗಿ ವಂಚನೆಗೊಳಗಾಗ್ತಾರೆ. ಅದರಲ್ಲಿ ಇರ್ತಕ್ಕಂಥ ಅಡ್ವರ್ಟೈಸ್ ಅನ್ನ ನಿಮ್ಗೆ ಆಸೆ ತೋರಿಸ್ಬಿಟ್ಟು ಅದು ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳ್ಬಿಟ್ಟು ಆಸೆ ತೋರಿಸ್ಬಿಟ್ಟು ನಿಮಗೆ ವಂಚನೆಗೆ ಕೆಡೋದು, ನಿಮ್ಮ ಬಲಿ ಕೆಡೋದು, ಇದು ಫಿಶಿಂಗ್. ಮತ್ತೆ ಅದನ್ನ ಬಿಟ್ಟರೆ ಬೇರೆ ಅರ್ಥ ಇಲ್ಲ ಅದರಲ್ಲಿ.
0: ಎಕ್ಸಾಕ್ಟ್ಲಿ ಸರ್. ಈಗ ಯಾವುದೇ ಆದರೂ ಒಂದು ವೆಬ್ಸೈಟ್ ನಾವು ತೆಗಿತೇವೆ ನಮ್ಮ ಕೆಲಸಕ್ಕೆ ಅಂತಾನೆ, ಅಂತ ಸಂದರ್ಭದಲ್ಲಿ ಪಾಪ್ಅಪ್ಸ್ ಆಗಿ ಬರ್ತಿರ್ತಾವ ದಂಡಿಗೆ, ಅಂಡ್ ಆ ಪಾಪ್ಅಪ್ಸ್ ನಲ್ಲಿ ಎಜುಕೇಟೆಡ್ ಪೀಪಲ್ ನೋಡಿ ಗೊತ್ತಾಗುತ್ತೆ, ಆದ್ರೂ ಕೆಲವೊಬ್ರು ಅದಕ್ಕೆ ಬೀಳ್ತಾರೆ, ಅದು ಒಂಥರದ ಫಿಶಿಂಗ್. ಆಫರ್ಸ್ ಗಳು ಬರ್ತಾವ ಪಾಪ್ಅಪ್ ಆಗಿ ನಿಮಗೆ
1: ಮಾಡಿ. ಇಲ್ಲ, ಯಾವುದು ಇನ್ವೆಸ್ಟ್ ಮಾಡಿ ಇಮಿಡಿಯೇಟ್ ದುಡ್ಡು ಗಳಿಸ್ತಕ್ಕಂಥ, ಶಾರ್ಟ್ಕಟ್ ಆಗಿ ದುಡ್ಡು ಗಳಿಸ್ತಕ್ಕಂಥ ಎಲ್ಲಿ ಯಾವುದು ಆಫರ್ಗಳಿಲ್ಲ, ಅದಾವ ಅಂದ್ಬಿಟ್ಟು ನೀವು ಅಲರ್ಟ್ ಆಗಿರ್ಬೇಕು. ಈಗಿನ ಕಾಲದಲ್ಲಿ ದುಡ್ದುದ್ದೇನೆ ಪಗಾರ ಕೊಡಲ್ಲ ಕೆಲವೊಂದು ಜನ, ಅಂಥದ್ರಲ್ಲಿ ಈ ಡಬಲ್ ಆಗುತ್ತೆ ಟ್ರಿಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಕೊಡ್ತಾರೆ ಸುಮ್ಮನೆ ಸುಮ್ಮನೆ?
0: ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಇನ್ನೊಂದು ಬಹಳ ಮುಖ್ಯವಾದದ್ದು, ಅನ್ಸೆಕ್ಯೂರ್ಡ್ ವೆಬ್ಸೈಟಿಗೆ ನಾವು ಹೋದ್ರೆ ಅಲ್ಲಿಂದನೂ ನಮ್ಗೆ ಏನಾದರೂ ಇದೆಯಾ ಸೈಬರ್ ಸೆಕ್ಯೂರಿಟಿಗೆ ಸಮಸ್ಯೆ ಇದೆಯಾ ಅನ್ಸೆಕ್ಯೂರ್ಡ್ ವೆಬ್ಸೈಟ್ಸ್?
1: ಕೆಲವೊಂದಿಷ್ಟು ಅನ್ಸೆಕ್ಯೂರ್ಡ್ ವೆಬ್ಸೈಟಲ್ಲಿ ಅಲ್ಲಿ ಜಾಸ್ತಿ ಇರುತ್ತೆ, ಯೂಶಲಿ ಅಲ್ಲಿ ಗಾಳಾಗಳು ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ವೆಬ್ಸೈಟೇ ಮೊದಲು ಅನ್ಸೆಕ್ಯೂರ್ಡ್ ಆಗಿರುತ್ತದೆ, ಅಂತಲ್ಲಿ ಫ್ರಾಡ್ಸ್ಟರ್ಗಳು ಜಾಸ್ತಿ ಅಟ್ಯಾಕ್ ಆಗ್ತಕ್ಕಂಥ ಜಾಸ್ತಿ ಇರ್ತದೆ. ಅಲ್ಲಿ ಯಾವ್ದಾದ್ರು ಒಂದು ಲಿಂಕ್ ಇರ್ತದೆ, ನೀವು ಫಾರ್ ಎಕ್ಸಾಂಪಲ್ ಲಿಂಕ್ ಕ್ಲಿಕ್ ಮಾಡಿದ್ರಿ, ಲಿಂಕ್ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ದು ಮೊಬೈಲಲ್ಲಿ ಸಮ್ ಸಾಫ್ಟ್ ಇದು ಮಾಲ್ವೇರ್ ಇನ್ಸ್ಟಾಲ್ ಆಗಿಬಿಟ್ಟು ನಿಮ್ಮ ಮೊಬೈಲ್ ಕಾಂಪ್ರಮೈಸ್ ಆಗೋದು, ಇದು ಚಾನ್ಸಸ್ ಎಲ್ಲ ಜಾಸ್ತಿ ಇರ್ತದೆ ಅದರಲ್ಲಿ.
0: ಸರ್, ರ್ಯಾನ್ಸಮ್ ವೇರ್ ಬಗ್ಗೆ ಮಾತನಾಡೋಣ. ರ್ಯಾನ್ಸಮ್ ವೇರ್ ಅಂದ್ರೇನು?
1: ರ್ಯಾನ್ಸಮ್ ವೇರ್ ಅಂತಂದರೆ ಈಗ ಒಂದೊಂದು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ರ್ಯಾನ್ಸಮ್ ವೇರ್ ಬರ್ಬೋದು. ನಿಮ್ದು ಡೇಟಾವನ್ನು ಹ್ಯಾಕ್ ಮಾಡಿಬಿಟ್ಟು ತೊಗೊಂಡು ಅವ್ರ ಕಡೆ ಇಟ್ಕೊಂಡು ನಮ್ಮ ಕಡೆ ನಿಮ್ಮ ಡೇಟಾ ಇದೆ, ನಿಮ್ಗೆ ಇಷ್ಟು ದುಡ್ಡು ಕೊಟ್ಟರೆ ನಿಮ್ಮ ಡೇಟಾ ಇಲ್ಲ ಎನ್ಕ್ರಿಪ್ಟ್ ಮಾಡಿಕೊಡ್ತೀವಿ, ಡಿಕ್ರಿಪ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೆದರಿಸ್ಬಿಟ್ಟು ನಿಮ್ಮ ಕಡೆ ದುಡ್ಡು ಕೇಳ್ತಾರೆ. ದಟ್ ಇಸ್ ರ್ಯಾನ್ಸಮ್ ವೇರ್. ಇನ್ನು ಸಣ್ಣ ಪ್ರಮಾಣದಲ್ಲಿ ನೀವು ಲೋನ್ ಅಪ್ಲಿಕೇಶನ್ ಕೆಲವೊಂದಿಷ್ಟಾಗಿ ಬರ್ತಾ ಇದ್ದಾವೆ ಈಗಿನ ಕಾಲದಲ್ಲಿ, ಚೈನೀಸ್ ಲೋನ್ ಅಪ್ಲಿಕೇಶನ್ ಅಂತ ಬರ್ತಾ ಇದ್ದಾವೆ. ಇದರಲ್ಲಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಮವರು ಲೋನನ್ನು ಇಮಿಡಿಯೇಟ್ ಲೋನ್ ಸಿಗುತ್ತೆ, ನಿಮ್ಮ ಆಧಾರ್ ನಂಬರ್ ಇದ್ರೆ ಸಾಕು ಅಂತೇಳಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಅಡ್ವರ್ಟೈಸ್ಗಳನ್ನ ನೋಡಿಬಿಟ್ಟು ಸಿಗುತ್ತಾ ಈ ಸಾವಿರ ಇಮಿಡಿಯೇಟಾಗಿ ಹಾಕೊಳ್ಳಲ್ಲ ಏನಾಗೋದಿದೆ ಅಂತೇಳಿ ಇಮಿಡಿಯೇಟ್ ಕೇಳ್ತಾರೆ. ಬಟ್ ಯಾವ ರೀತಿ ಚೈನೀಸ್ ಆ್ಯಪ್ ಇದಾವೆ ಅಂತಂದರೆ ಲೋನ್ದು ಅಂತಂದರೆ, ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಅದರಲ್ಲಿ ಆಪ್ಷನ್ ಇದೆ, ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಿಮಗೆ ಮಸ್ಟಿಗೆ ಕೇಳುತ್ತೆ ಎಕ್ಸೆಸ್ ಯುವರ್ ಕಾಂಟ್ಯಾಕ್ಟ್ ಅಂತೇಳಿ. ನೀವು ಎಸ್ ಅಂತಂದ್ರೆ ಮುಂದೋಗುತ್ತೆ ಆ್ಯಪ್, ಕರೆಕ್ಟಾ? ಅದಾದ ನಂತರ ನೆಕ್ಸ್ಟ್ ಆಗಿ ಎಕ್ಸೆಸ್ ಯುವರ್ ಗ್ಯಾಲರಿ ಅಂತ ಬರ್ತದೆ. ಲೋನ್ ಕೊಡಲಿಕ್ಕೆ ಗ್ಯಾಲರಿ ಯಾಕೆ ಎಕ್ಸೆಸ್ ಮಾಡಬೇಕು ಅಂತೇಳಿ ನಾವು ಯಾರು ವಿಚಾರ ಮಾಡಕ್ ಹೋಗಲ್ಲ. ಅಂದ್ರೆ ಡಿನೈ ಮಾಡಿದ್ವಿ ಅಂತಂದ್ರೆ ವಾಪಸ್ ಬರುತ್ತದು, ನೀವು ಎಕ್ಸೆಪ್ಟ್ ಮಾಡಬೇಕು. ಅವಾಗ ಏನಾಯ್ತು, ಯಾವ ಲೋನ್ ಕೊಡ್ತಾ ಇದ್ದಾನ ಅವನ ಹತ್ತಿರ ನಿಮ್ಮ ಎಷ್ಟು ಕಾಂಟ್ಯಾಕ್ಟ್ ಅದಾವ ಅವ್ನು ಕೊಟ್ರಿ, ಆಮೇಲೆ ನಿಮ್ಮ ಗ್ಯಾಲರಿಯಲ್ಲಿ ಇರತಕ್ಕಂಥ ನಿಮ್ಮ ಪರ್ಸನಲ್ ಡೇಟಾ, ನಿಮ್ಮ ಪರ್ಸನಲ್ ಫೋಟೋಗಳನ್ನ ಎಕ್ಸೆಸ್ ಮಾಡಲಿಕ್ಕೆ ಅವ್ನು ಕೊಟ್ರಿ, ಆಮೇಲೆ ಏನು ಮಾಡ್ತಾರೆ, ಇಷ್ಟು ಕೊಟ್ಟ ಆದ ನಂತರ ನಿಮಗೆ ನಿಮ್ಮ ಅಕೌಂಟ್ಗೆ 10,000 ಕ್ರೆಡಿಟ್ ಮಾಡಿಬಿಡ್ತಾರೆ. ಇಮಿಡಿಯೇಟ್ ಆಗಿ ಬಂತು ಲೋನು, ಬಂದಾದ ನಂತರ 1 week ಟೈಮ್ ಇರುತ್ತೆ ಅದನ್ನು ರೀಪೇಮೆಂಟ್ ಮಾಡಲಿಕ್ಕೆ. 1 week ಆದ ನಂತರ ಅವರು ಸ್ಟಾರ್ಟ್ ಮಾಡ್ತಾರೆ, ನಿಮ್ದು ಲೋನ್ ಪೇಮೆಂಟ್ ಇಷ್ಟಿದೆ, ಇದನ್ನ ರೀಪೇಮೆಂಟ್ ಮಾಡಿ ಅಂತೇಳಿ. ಅದು ಆದ ನಂತರ ನೀವು 10,000 ಏನು ಲೋನ್ ಇತ್ತು ಎಲ್ಲ ರೀಪೇಮೆಂಟ್ 1-10 days ಅಲ್ಲೆಲ್ಲ ಮಾಡಿದ್ರು ಅವಾಗ ಶುರು ಮಾಡ್ಕೋತಾರೆ. ಇಲ್ಲ ಸರ್, ಅದು ಎಕ್ಸಸ್ ಫೀಸ್ ಅದಿಷ್ಟು ಆಗಿಲ್ಲ, ಇನ್ನ ನೀವು ಇನ್ನ 10,000 ಹಾಕಬೇಕಾಗತ್ತೆ ಅಂತೇಳಿ ಫಸ್ಟ್ ಲೇಯರ್ ಅಲ್ಲಿ ಹರಾಸ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ನಾನು ತುಂಬಿದ್ದೀನಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಅಂದ್ರೆ, ಇಲ್ಲ ಸರ್ ಮತ್ತೆ ನೋಡಿ ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲರೂ ಇದಾರಲ್ಲ, ಇವ್ರಿಗೆಲ್ಲರಿಗೆ ನಾವು ಮೆಸೇಜ್ ಕಳಿಸ್ಬಿಟ್ಟು ನೋಡಿ, ಮತ್ತೆ ನೀವು ಈ ರೀತಿ ಲೋನ್ ಪೇಮೆಂಟ್ ಇದಾರ, ನಿಮ್ಗೆ ಗ್ಯಾರಂಟಿ ಮಾಡಿದಾರ, ಮತ್ತೆ ನೀವು ಲೋನ್ ಕೊಡಲಿಲ್ಲ ಇವ್ರಿಗೆ ನಿಮ್ಗೆ ನೋಟಿಸ್ ಕೊಡಬೇಕಾಗತ್ತೆ, ಕೋರ್ಟಿಗೆ ಬರಬೇಕಾಗತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ಎಷ್ಟು ಕಾಂಟ್ಯಾಕ್ಟ್ಸ್ ಇರ್ತಾವಲ್ಲ ಅವ್ರ ಹತ್ರ ಅವ್ರಿಗೆಲ್ಲರಿಗೆ ಮೆಸೇಜ್ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಲೇಯರ್ ಇದು. ಇವೊಬ್ರಿಗೆ ಯಾರಿಗಾರ ನಿಮ್ಮ ಫ್ರೆಂಡಿಗೆ ಹೋಯ್ತು, ಏನೋ ಈ ರೀತಿ ಲೋನ್ ತೊಗೊಂಡಿದ್ಯಾ ನೀ, ನನಗೆ ನೋಟಿಸ್ ಬರ್ತಾ ಇದಾವ ಅಂತೇಳಿ ಅವ್ನು ನಿಮ್ಗೆ ಹರಾಸ್ ಮಾಡೋಕೆ ಶುರು ಮಾಡ್ತಾನೆ ಒಂದೇ ಲೇಯರ್ ಅಲ್ಲಿ. ನೆಕ್ಸ್ಟ್ ಅಲ್ಲಿ ಅದು ಆಯಿತು ಬಿಡು ಅಂತೇಳಿ ಮತ್ತೆ ನೀವು ದುಡ್ಡು ಹಾಕಿದ್ರಂತಂದ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ, ಮತ್ತೆ ಇಷ್ಟು ತುಂಬಬೇಕು ಅಂತೇಳಿ ಮತ್ತೆ ತುಂಬಬೇಕು. ಅವಾಗ ಏನು ಮಾಡ್ತಾರೆ, ನಿಮ್ಮ ಗ್ಯಾಲರಿಗೆ ಹೋಗ್ತಾರೆ, ನೀವು ಫೋಟೋ ಎಲ್ಲ ಕೊಟ್ಟಿರ್ತೀರಿ, ನಿಮ್ಮ ಫ್ಯಾಮಿಲಿ ಫೋಟೋ ಇರ್ತಾವ, ನಿಮ್ಮ ಫ್ಯಾಮಿಲಿ ಫೋಟೋನೇ ಎಡಿಟ್ ಮಾರ್ಫ್ ಮಾಡಿಬಿಟ್ಟು ನಿಮಗೆ ಕಳಿಸ್ಕೊಡ್ತಾರೆ. ಎಲ್ಲ ಮಕ್ಕಳು ನೀವು ಎಲ್ಲರೂ ಇದ್ದ ಫ್ಯಾಮಿಲಿ ಇದ್ದ ಫೋಟೋವನ್ನು ಪೂರ ಮಾರ್ಫ್ ಮಾಡಿಬಿಟ್ಟು ನ್ಯೂಡ್ ಮಾಡಿಬಿಟ್ಟು ನಿಮಗೆ ಕಳಿಸ್ಕೊಡ್ತಾರೆ. ಫಸ್ಟಿಗೆ ಇಷ್ಟು ಲೋನ್ ಇದೆ ಪೇಮೆಂಟ್ ಮಾಡಲಿಲ್ಲ ಅಂತಂದರೆ ನಾವು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀವಿ, ಆರ್ ಎಲ್ಸ್ ನಿನ್ನ ಕಾಂಟ್ಯಾಕ್ಟ್ಸ್ ಎಷ್ಟು ಜನ ಇದಾರಲ್ಲ ಎಲ್ಲರಿಗೆ ಕಳಿಸ್ಕೊಡ್ತೀವಿ. ಆವಾಗ ಒಂದು ರೀತಿ ಥ್ರೆಟ್ನಿಂಗ್ ಸ್ಟಾರ್ಟ್ ಆಗುತ್ತೆ ವ್ಯಕ್ತಿಗೆ. ಇಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಲಕ್ಷಗಟ್ಟಲೆ ದುಡ್ಡು ತುಂಬಿದ್ದಾರೆ, 10,000 ತೊಗೊಂಡು 1,00,000 ತನಕ ದುಡ್ಡು ತುಂಬಿದಾರೆ ಕೆಲವೊಂದಿಷ್ಟು ಜನ ಇದ್ದಾರೆ. ಇನ್ನು ಯಾವ ಹಂತಕ್ಕೆ ಹೋಗಿದಾವೆ ಕೆಲವೊಂದಿಷ್ಟು ಕೇಸುಗಳು ಅಂತಂದರೆ, ಈ ಹರಾಸ್ಮೆಂಟ್ ಸಲುವಾಗಿ ಕೆಲವೊಂದಿಷ್ಟು ಸುಸೈಡ್ ಮಾಡ್ಕೊಳಿಕ್ ಹೋಗಿದ್ದಾರೆ. ಅಂದ್ರೆ ಆ ಎಂಡಿಗೆ ಮರ್ಯಾದೆನೇ ಹೋಗ್ತದೆ, ಇನ್ನ ಎಲ್ಲ ಏನ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ಲೆವೆಲ್ ತನಕ ಈ ಚೈನೀಸ್ ಲೋನ್ ಆ್ಯಪ್ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಜನ ಆ ರೀತಿ ಸ್ಟೆಪ್ಸ್ ತೊಗೊಂಡಿದ್ದಾರೆ. ಯಾಕಂತಂದ್ರೆ ನಿಮ್ಮ ಫ್ಯಾಮಿಲಿದೇ ಫೋಟೋಗಳನ್ನ ನ್ಯೂಡ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಎಷ್ಟು ಕಾಂಟ್ಯಾಕ್ಟ್ಸ್ ನೀವು ಕೊಟ್ಟಿರ್ತೀರಿ ಅವ್ರಿಗೆ ಶೇರ್ ಮಾಡಿಬಿಟ್ರೆ ಅಂದರೆ ಮರ್ಯಾದೆನ ಉಳಿತು ಸೊಸೈಟಿಯಲ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ.
0: ನಿಜ.
1: ಅದಕ್ಕೋಸ್ಕರ ಈ ರ್ಯಾನ್ಸಮ್ ವೇರ್ ಅಂತಾರಲ್ಲ, ಈ ರೀತಿ ಫೋಟೋಗಳನ್ನ ನಮ್ಮದೇ ಯೂಸ್ ಮಾಡಿಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಕಡೆಯಿಂದ ದುಡ್ಡು ಕೇಳೋದು, ಇದು ಚೈನೀಸ್ ಲೋನ್ ಆ್ಯಪ್ಸಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ಇದರಲ್ಲಿ ಏನು ನಾವು ಅವೇರ್ನೆಸ್

0: ಏ ಹಂಗೆ ಯಾಕೆ ಮಾಡಕ್ ಹೋಗಿದ್ದೀನಿ ನೀನು ಹಂಗೆ ಕೇಳಿದ್ವು ಅಂತಂದ್ರೆ ಮೊದಲೇ ಸ್ಟ್ರೆಸ್ ಅಲ್ಲಿ ಇರ್ತಾನ, ಮೊದಲೇ ಫ್ರೆಶರ್ ಅಲ್ಲಿ ಬಂದಿರ್ತಾನ, ಏನ್ ಮಾಡ್ಬೇಕು ಗೊತ್ತಾಗಿರಂಗಿಲ್ಲ. ಅಂತ ಸಂದರ್ಭದಲ್ಲಿ ಅವ್ರು ಕುಳಿಸ್ಬಿಟ್ಟು ಸ್ವಲ್ಪ ಏನಿದೆ ಎಲ್ಲ ಮಾತಾಡಿಸಿ ಅವ್ರನ್ನ ಕೂಲ್ ಮಾಡಿ ಏನಾಗಲ್ಲ ಈ ರೀತಿ ಕಂಪ್ಲೇಂಟಿಂಗ್ ಮಾಡೋಣ, ಮಾಡಾದ ನಂತರ ಏನಾಗಲ್ಲ ಅಂತ ಹೇಳ್ಬಿಟ್ಟು ಯಾವ್ಯಾವ ಅವರು ಅಪ್ಲಿಕೇಶನ್ ಇದಾವ ಏನು ಅದನ್ನ ಡೀಟೇಲ್ಸ್ ಎಲ್ಲ ತೊಗೊಂಡ್ಬಿಟ್ಟು ಯಾವ ಅಕೌಂಟ್ಸ್ ದುಡ್ಡು ಹಾಕಿದಾರ ಆ ಅಕೌಂಟ್ಗಳೆಲ್ಲ ಫ್ರೀಜ್ ಮಾಡಿ ಒಂದು ಕಂಪ್ಲೇಂಟ್ ರೇಜ್ ಮಾಡಿ ಆದ ನಂತರ ಸುಮಾರು ದೊಡ್ಡ ಮಟ್ಟಿಗೆ ಈ ವಾಟ್ಸಪ್ ಇವನ್ ಮೊಬೈಲ್ದಿಂದ ಒಂದು ವೀಕ್ ಮಟ್ಟಿಗೆ ದೂರ ಇದ್ಬಿಡ್ಬೇಕು. ಯೂಶಲಿ ದಟ್ ಪರ್ಸನ್ ಯಾರು ವಿಕ್ಟೀಮ್ ಆಗಿದಾನೆ ಅವನು, ಅವ್ರ ಫ್ರಾಡ್ಸ್ಟರ್ಗಳಿಗೆ ನಿಮ್ಮನ್ನೇ ಒಳ್ಳೆ ಮಳೆ ಟಾರ್ಗೆಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅವ್ರಿಗೆ. ನೆಕ್ಸ್ಟ್ ಹುಡುಕ್ಬೋಕು ಗಿರೇಕಿ ಅವ್ರಿಗೆ, ನೀವು 2 ದಿವಸ 3 ದಿವಸ ಅವ್ರಿಗೆ ರಿಪ್ಲೈ ಮಾಡಲಿಲ್ಲ ಅಂತಂದರೆ ನಿಮ್ಮನ್ನು ಬಿಡ್ತಾರೆ, ಬೇರೆದವ್ನ ಟಾರ್ಗೆಟ್ ಮಾಡ್ತಾರೆ. ಅದೊಂದೇ ಸೊಲ್ಯೂಷನ್ ಅದರಲ್ಲಿ. ಅದಕ್ಕೋಸ್ಕರ ಒಂದು ಫಸ್ಟಿಗೆ ಲೋನ್ ತೊಗೊಳಿಕ್ ಹೋಗ್ಬಾರ್ದು. ಒಂದು ಸಲ ವಿಕ್ಟಿಮ್ ಆದ್ರೂ ಲೋನ್ ರೀಪೇಮೆಂಟ್ ಲೆಕ್ಕದಲ್ಲಿ ನೀವು ದುಡ್ಡು ತುಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ನಿಮ್ಗೆ ಹರಾಸ್ಮೆಂಟ್ ಜಾಸ್ತಿ ಮಾಡ್ತಾರೆ. ನೀವೇನು ತುಂಬಲಿಲ್ಲ ಅಂತಂದರೆ, ನೀವು ಕಟ್ಟಲಿಲ್ಲ ಅಂತಂದರೆ ನಿಮ್ಗೆ ಹರಾಸ್ಮೆಂಟ್ ಇರಲ್ಲ, ಏನೂ ಇರಲ್ಲ, ನೆಗ್ಲೆಕ್ಟ್ ಮಾಡ್ಬಿಡೋದು ಆ ರೀತಿಯಲ್ಲಿ ಇದ್ದುದನ್ನೆಲ್ಲ.
1: ಬಹಳ ವಿವರವಾಗಿ ತಿಳಿಸಿದ್ರಿ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಸೈಬರ್ ಕ್ರೈಮ್ ಅವೇರ್ನೆಸ್ ಕುರಿತು ವಿವರವಾದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಶ್ರೀ ಬಿ ಆರ್ ಗಾಡೇಕರ್ ಸರ್ ಅವರು. ಸರ್, ಈಗ ಆನ್ಲೈನ್ ನಲ್ಲಿ ಲೋನ್ ತಗೋಬೇಡಿ ಅಂತ ಒಂದು ಮಾತನ್ನ ಹೇಳಿದ್ರಿ, ಇನ್ನೇನೆಲ್ಲ ಆನ್ಲೈನ್ ಮುಖಾಂತರ ಮಾಡಬಾರದು ಟು ಬಿ ಅವೇ ಫ್ರಮ್ ಸೈಬರ್ ಕ್ರೈಮ್? ಆನ್ಲೈನ್ ಮುಖಾಂತರ ಲೋನ್ ತಗೋಬೇಡಿ ಅಂತ ಹೇಳಿದ್ರಿ, ಮತ್ತಿನ್ಯಾವುದು?
0: ಈಗ ಆನ್ಲೈನ್ ಮುಖಾಂತರ ಲೋನ್ ತಗೋಬೇಡಿ ಅಂತ ಹೇಳಿದೆ, ಬಟ್ ಈಗಿಂದ ಸೊಸೈಟಿ ನಾವು ಯಾವ ರೀತಿ ಆಗಿಟ್ಟಿದ್ರೆ ಆನ್ಲೈನಲ್ಲಿ ನಾವು ಏನೂ ಮಾಡಲಿಲ್ಲ ಅಂತಂದ್ರೆ ನಮ್ದು ಕೈಯ ಕಾಲ ಆಡಲ್ಲ, ಎಲ್ಲ ಆನ್ಲೈನಲ್ಲೇ ಇದೆ. ಈಗ ಪ್ರತಿಯೊಂದು ಪರ್ಚೇಸಿಂಗ್ ಹಿಡಿದ್ಬಿಟ್ಟು ಪ್ರತಿಯೊಂದು ದಿನನಿತ್ಯ ಜೆಪ್ಟೊ ಆಯಿತು, ಜೊಮ್ಯಾಟೊ ಆಯಿತು, ಎಲ್ಲ ಆನ್ಲೈನಲ್ಲೇ ಇದೆ.
1: ನಿಜ,
0: ಮಾಡಬೇಡಿ ಅಂತ ಹೇಳಿಕ್ಕಾಗಲ್ಲ.
1: ಎಕ್ಸಾಕ್ಟ್ಲಿ,
0: ಮಾಡಿ ಜಾಗೃತಿಯಿಂದ ಮಾಡಿ ಅಷ್ಟೇ, ಬೇರೆ ಏನೂ ಇಲ್ಲ ಅದರಲ್ಲಿ. ಯಾಕಂತಂದರೆ ಇಷ್ಟು ಫಾಸ್ಟ್ ಹೋಗ್ತಾ ಇದೆ ಎಲ್ಲ, ಈಗ ಅಷ್ಟು ಫಾಸ್ಟ್ ಇದ್ದಾಗ ಟ್ರೆಂಡಿಂಗ್ ಅಲ್ಲಿ ನಾವು ನೀವು ಏನೂ ಮಾಡೋದು ಬೇಡ, ನಮ್ಮ ಮನೇಲಿ ಇರ್ತೀನಿ, ನಾನು ಹೋಗಿ ಜಪ್ಟು ಮುಖಾಂತರ ಇಲ್ಲ ನಾನು ಹೋಗಿ ಅಂಗಡಿ ಹೋಗಿ ತೊಗೊಂಬರ್ತೀನಿ ಅಂತ ಹೇಳಿಕ್ ಆಗಲ್ಲ. ಈಗ ಯಾರಿಗೆ ಟೈಮ್ ಇಲ್ಲ, ಈಗ ಫಾಸ್ಟ್ ಆಗಬೇಕಾಗಿದೆ ಎಲ್ಲ ಈಗ. ಅದಕ್ಕೋಸ್ಕರ ಏನೇ ಮಾಡಿ ಜಾಗ್ರತೆಯಿಂದ ಮಾಡಿ ಅಷ್ಟೇ. ಏನೇ ಮಾಡ್ಬೇಕಾದ್ರೂ ಒಂದ್ಸರಿ ವಿಚಾರ ಮಾಡಿ ಇದು ಫ್ರಾಡ್ ಇದೆಯಾ ಅಥವಾ ಇಲ್ಲ ಅಂತೇಳಿ, ಅಷ್ಟು ಕಾನ್ಸಿಯಸ್ ಇದ್ರೆ ಸಾಕು.
1: ಅಬ್ಸಲ್ಯೂಟ್ಲಿ ಸರ್. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತನಾಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯದವರು ಯಾರು ಒಂದು ಸ್ಟೇಟಸ್ ಹಾಕ್ಬಿಡ್ತಾರೆ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಪ್ರೊಫೈಲ್ ಹ್ಯಾಕ್ ಆಗಿದೆ. ಈ ಸಂದರ್ಭದಲ್ಲಿಯೂ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಈ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಹ್ಯಾಕ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಕಾರಣನೂ ಹೇಳಿ.
0: ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಹ್ಯಾಕು ಅಂದ್ರೆ ಈಗ ವಾಟ್ಸಪ್ ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಬರ್ತಾ ಇದಾರೆ. ಹಾ, ಎಕ್ಸಾಕ್ಟ್ಲಿ ಹೇಳ್ತೀನಿ, ಇದೊಂದು ಇಂಟ್ರೆಸ್ಟಿಂಗ್ ಇದೆ. ಈಗ ರೀಸೆಂಟ್ ಆಗಿ ಒಂದು 2-3 ಕೇಸ್ಗಳು ಈ ರೀತಿ ರಿಪೋರ್ಟಿಂಗ್ ಆಗಿದಾವಲ್ಲ. ಒಬ್ರು ಡೆಲಿವರಿ ಬಾಯ್ ಬಂದಿರ್ತಾನೆ ಮನೆಗೆ, ನಿಮ್ಮ ಮನೆ ಹತ್ರ ನಿಂತಿರ್ತಾನೆ, ಒಬ್ರು ನಿಮ್ಗೆ ಫೋನ್ ಬರುತ್ತೆ, Blue.Courier ನಾವು ಮಾತಾಡೋದು, ನಿಮ್ ಪಾರ್ಸಲ್ ಬಂದಿದೆ ಅದಕ್ಕೋಸ್ಕರ ನಮ್ಮ ಡೆಲಿವರಿ ಬಾಯ್ ನಿಮ್ಮ ಮನೆ ಹತ್ರ ನಿಂತಿದ್ದಾನೆ, ಅವ್ನು ನಿಮ್ಗೆ ಫೋನ್ ಟ್ರೈ ಮಾಡ್ತಾ ಇದ್ದಾನೆ ಆಗ್ತಾ ಇಲ್ಲ, ನೀವು ಅವ್ನ ನಂಬರ್ ಕೊಡ್ತೀನಿ ಡೈಲ್ ಮಾಡಿ ಅಂತ ಹೇಳ್ತಾರೆ. ಆ ನಂಬರ್ ಯಾವ ರೀತಿ ಇರುತ್ತಂತಂದ್ರೆ *221*, ನೀವು ಒಂದು ಮೊಬೈಲ್ ನಂಬರ್ ಇರುತ್ತೆ, ಆಮೇಲೆ ಆ್ಯಶ್ ಬರುತ್ತೆ, ಆ ನಂಬರ್ಗೆ ಡೈಲ್ ಮಾಡಿ ಅಂತೇಳಿ ನಿಮಗೆ ಕಳಿಸ್ಕೊಡ್ತಾರೆ. ಆ ಸಂದರ್ಭದಾಗ ಏನಾಗುತ್ತೆ ಅಂತಂದರೆ, ಡೈಲ್ ಮಾಡಿದ್ಬಿಟ್ಟಿಗೆ ನಿಮ್ಮದು ವಾಟ್ಸಪ್ಪು, ನಿಮ್ಮದು ಫೋನ್ ಕಾಲ್ಸು, ನಿಮ್ಮದು OTP, ನಿಮ್ಮ ಎಲ್ಲ ಏನಾಗುತ್ತೆ ಪರ್ಟಿಕ್ಯುಲರ್ ದಟ್ ನಂಬರ್ ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಇದಾವೆ. ಆಗೋದ್ರಿಂದ ವಾಟ್ಸಪ್ಪು ಅವ್ರ ಕಡೆ ಎಕ್ಸೆಸ್ ಹೋಗುತ್ತೆ, ನಿಮ್ಮದು OTP ಜನರೇಟು ಎಲ್ಲ ಅವ್ರ ಕಡೆ ಹೋಗುತ್ತೆ, ಎಲ್ಲನೂ ಹೋಗುತ್ತೆ. ರೀಸೆಂಟಾಗಿ ಒಂದು ಇಲ್ಲಿದೆ,
1: ಪ್ಲೀಸ್,
0: ನಮ್ಮ ಸಿಟಿಯಿಂದ ಒಬ್ರದು ಆಗಿತ್ತು. ಯಾವ ರೀತಿ ಅಂತಂದರೆ, ಅವರು ಡಾಕ್ಟ್ರು, ಅವ್ರು ಏನು ಮಾಡ್ತಾರೆ, ಪಾರ್ಸಲ್ ಬಂದಿದೆ ಅನ್ನತ್ಲೇ ಮನೆಯಲ್ಲಿ ಮಗ ಇರ್ತಾನೆ, ಅದನ್ನ ಆಯಿತು ಅವನಿಗೆ ಫೋನ್ ಮಾಡಿಬಿಟ್ಟು ಈ ನಂಬರ್ ಕೊಡ್ತಾರೆ, ಈ ನಂಬರ್ ಡೈಲ್ ಮಾಡಿ ತೊಗೊಳಿಕ್ಕೆ ಹೇಳಿ ಕೇಳ್ತಾರ, ಮನೇನ ಫೋನ್ ಇತ್ತಲ್ಲ, ಆಮೇಲೆ ಅವರೇ ಫೋನ್ ಮಾಡ್ತಾರೆ ಆ ನಂಬರ್ಗೆ. ಫೋನ್ ಮಾಡೋದ್ರಿಂದ ಆ ಡಾಕ್ಟ್ರದ್ದು ಏನಾಗುತ್ತೆ, ಹ್ಯಾಕ್ ಆಗಿಬಿಡುತ್ತೆ, ಅಂದರೆ ಸ್ವಿಮ್ ಸ್ವ್ಯಾಪ್ ಆಗುತ್ತೆ ಪೂರಾ ಎಲ್ಲ ನಿಮಗೆ ಬರ್ತಕ್ಕಂಥ ಮೊಬೈಲ್ಗಳನ್ನ. ಪರ್ಟಿಕ್ಯುಲರ್ ಕಮಾಂಡ್ ಅದು ಒಂದು, ಡೈಲ್ ಮಾಡಿದ್ರಂದ್ರೆ ಈ ನಮ್ಮ ಎಲ್ಲ ಮೊಬೈಲ್ ಟ್ರಾನ್ಸಾಕ್ಷನ್ಸು, OTPsು, ಕಾಲ್ಸು ಎಲ್ಲ ಇನ್ನೊಂದು ನಂಬರಿಗೆ, ಅವ್ರೇನು ನಂಬರ್ ಕೊಟ್ಟಿರ್ತಾರೆ ಡೈಲ್ ಮಾಡಿದ ನಂಬರಿಗೆ ಎಲ್ಲ ಫ್ರಾಡ್ ಆಗಿಬಿಡ್ತಾವೆ. ಅವಾಗ ಏನು ಮಾಡ್ತಾನೆ ಅವನು, ಇವ್ರದೇ ವಾಟ್ಸಪ್ ಯೂಸ್ ಮಾಡಿಬಿಟ್ಟು ಫ್ರಾಡ್ಸ್ಟರು, ಇವ್ರು ಡಾಕ್ಟರ್ ಇರ್ತಾರಲ್ಲ ಇನ್ನೊಬ್ರು ಕೊಲೀಗು, ಅವ್ರಿಗೆ ಇಲ್ಲ ನಾನು ಎಮರ್ಜೆನ್ಸಿಯಲ್ಲಿ ಇದ್ದೀನಿ, ಒಂದು ನನಗೆ 50,000 ಬೇಕಿತ್ತು ಕಳಿಸಿ ಅಂತೇಳಿ. ಯಾವಾಗೂ ಕೇಳಿಲ್ಲ, ಈಗ ಕೇಳ್ತಾ ಇದ್ದಾರೆ ಅಂದ್ಬಳಕ್ಕೆ, ಎಂದೂ ಕೇಳಿಲ್ಲ ಅಂತ ಅಂದ್ಬಳಕ್ಕೆ, ಅವರೇ ಪರಿಚಯದವರೇ 50,000 ಹಾಕ್ಬಿಟ್ಟಿದ್ದಾರೆ. ಯಾಕಂದರೆ ವಾಟ್ಸಪ್ ಅವ್ರದೇ ಇದೆ, ಮೊಬೈಲ್ ಇದೆ, ಅವ್ರ ಮೊಬೈಲಿಂದಲೇ ಬಂದಿದೆ, ಎಲ್ಲ ಅವ್ರ ಕಡೆಯಿಂದ ಬಂದಿದೆ. ಇವರು ಹೊಳಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಬೇಕಂದ್ರೆ ಅವ್ರ ಮೊಬೈಲ್ಗೆ ಕಾಲ್ ಫಾರ್ವರ್ಡಿಂಗ್ ಆಗಿದಾವ, ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ನೀವು ಯಾರೋ ಹೇಳಿದ್ರು ಯಾವುದೋ ಪಾರ್ಸಲ್ ಬಂದಿದೆ ನಿಮ್ಗೆ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ನಂಬರ್ ಕೊಟ್ಟ ಆದ ನಂತರ ನೀವು ಅದಕ್ಕೆ ಡೈಲ್ ಮಾಡಿ ಅಂತ ಹೇಳಿದಾಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಪಾರ್ಸಲ್ ಮಾಡಿದ್ರೆ, ಪಾರ್ಸಲ್ ಕಳಿಸಿದ್ದಂತಂದ್ರೆ ಮನೆಗೆ ಬರ್ತಾನೆ, ನಮ್ಮ ನಂಬರ್ ಇರ್ತದೆ, ನಮ್ಮ ನಂಬರ್ಗೆ ಡೈಲ್ ಮಾಡ್ತಾನೆ, ಕೊಟ್ಟು ಹೋಗ್ತಾನೆ. ಅದನ್ನು ಬಿಟ್ಟು ನಾವು ಇನ್ನೂ ಎಲ್ಲೋ ಒಂದು ವರ್ಕ್ ಪ್ರೆಷರಲ್ಲಿ ಇರ್ತೀವಿ, ಎಲ್ಲೋ ಇರ್ತೀವಿ, ಯಾವುದೋ ಒಂದು ಫೋನ್ ಬಂದಾಗ ಅವ್ರು ಹೇಳಿದ್ದನ್ನು ಗೊತ್ತಿಲ್ಲದವ್ರು ಯಾರೋ ಹೇಳಿ ನಿಮಗೊಂದು ಏನೋ ಕಮಾಂಡ್ ಕೊಟ್ಟರೆ ಅದನ್ನು ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಅದನ್ನ ವಿಚಾರ ಮಾಡಿ ಡೈಲ್ ಮಾಡಿ ಅಷ್ಟೇ ನಂಬರು.
1: ಈ ಒಂದು ನಿಜ ಜೀವನದ ಇಲ್ಲೇ ಆಗಿರುವ ಘಟನೆಯನ್ನ ನೀವು ಅದನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ. ಏಕೆಂದ್ರೆ ಆಚೆ ಕೇಳುಗರಲ್ಲಿ ಇನ್ನೂ ಜಾಗೃತರಾಗ್ತಾರೆ, ಇದನ್ನ ಕೇಳಿ

0: ಅಂಜೋದ್ಕಿಂತ ಜಾಗೃತರಾಗುವುದು
1: ಇಂಪಾರ್ಟೆಂಟ್,
0: ಮುಖ್ಯ.
1: ಅಂಜೋದ್ ಇಂಪಾರ್ಟೆಂಟ್ ಇಲ್ಲ, ಭಯ ಬೀಳುವುದು ಇಂಪಾರ್ಟೆಂಟ್ ಅಲ್ಲ. ನೀವು ಸಿಚುವೇಶನ್ ಇದ್ದಾಗ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಈಗ ಯಾವ್ದೋ ನಿಮಗೆ ಕಾಲ್ ಬಂದ ಬಳಿಕ ಏನ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಡಿಜಿಟಲ್ ಅರೆಸ್ಟ್ ಟ್ರೆಂಡಿಂಗ್ ಅಲ್ಲಿದೆ ಈಗ. ಡಿಜಿಟಲ್ ಅರೆಸ್ಟ್ ಕಾಲ್ ಮಾಡ್ತಾರೆ, ಹೇಳ್ಬಿಡ್ಲಾ ಡಿಜಿಟಲ್ ಅರೆಸ್ಟ್ ಬದಲು?
0: ಪ್ಲೀಸ್ ಪ್ಲೀಸ್ ಹೇಳಿ, ಪೊಲೀಸ್ ಆಗಿ.
1: ನೋಡಿ, ಈ ಡಿಜಿಟಲ್ ಅರೆಸ್ಟ್ ಅಂತಕ್ಕಂಥದ್ದು ಇಷ್ಟು ವಸ್ಟ್ ಆಗಿದೆಯಲ್ಲ, ಇದ್ರ ಬದಲು ಒಂದು ಸ್ವಲ್ಪ ಹೇಳ್ತೀನಿ. ಫೋನ್ ಮಾಡ್ತಾರೆ ಫ್ರಾಡ್ಸ್ಟರು, ಫೋನ್ ಮಾಡಿಬಿಟ್ಟು ಪರ್ಟಿಕ್ಯುಲರ್ ವ್ಯಕ್ತಿಗಳಿಗೆ ಫೋನ್ ಮಾಡ್ತಾರೆ, ನಿಮ್ಮ ಮೊಬೈಲ್ ನಂಬರು. ಸೊ ಮೊನ್ನೆ ಅರೆಸ್ಟ್ ಆಗಿರ್ತಕ್ಕಂಥ ಎಕನಾಮಿಕ್ ಫ್ರಾಡ್ ಅಫೆನ್ಸಲ್ಲಿ ಇಡಿಯಲ್ಲಿ ಈ ನಮೂನೆ ಇಷ್ಟು ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆ, ಅದಕ್ಕೋಸ್ಕರ ನಿಮ್ದು ಇಡಿ ಎನ್ಕ್ವೈರಿ ಆಯಿತು, CBI ಎನ್ಕ್ವೈರಿ ಇದೆ, ಅದ್ರ ಸಲುವಾಗಿ ನಿಮ್ದು ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ನಿಮ್ಮನ್ನ ಇಷ್ಟು ಈ ಅಕೌಂಟ್ ಇದೆ, ಈ ಅಕೌಂಟ್ದಿಂದ ಇಷ್ಟಿಷ್ಟು ಮನಿ ಲ್ಯಾಂಡರಿಂಗ್ ಆಗಿದೆ, ಇಂತಿಂಥ ಕ್ರೈಮಲ್ಲಿ ನೀವು ಅಪರಾಧ ಆಗ್ತೀರಿ, ಅದ್ರ ಸಲುವಾಗಿ ಓಪನ್ ಮಾಡ್ಬೇಕಂತೇಳಿ ಪೂರ ಸೆಟಪ್ ಇರುತ್ತೆ. ಎಲ್ಲ ಸೆಟಪ್ ಇರುತ್ತೆ. ಜಸ್ಟ್ ಇಮಿಡಿಯೇಟ್ ಆಗಿ ಎಕನಾಮಿಕ್ ಸ್ವಿಂಗ್ ಕನೆಕ್ಟ್ ಮಾಡ್ತಾರೆ, ಹಿಂದೆಲ್ಲ ಇನ್ಸ್ಪೆಕ್ಟರ್ ಇರ್ತಾರೆ, ಯೂನಿಫಾರ್ಮ್ ಅಲ್ಲಿ ಇರ್ತಾರೆ, ಪೂರ ಸೆಟಪ್ ಇರುತ್ತೆ ಅವ್ರದ್ದು. ವಿಡಿಯೋ ಕಾಲ್ ಇರುತ್ತೆ ಯೂಸ್ಯಲಿ ಡಿಜಿಟಲ್ ಅರೆಸ್ಟ್ ಅಲ್ಲಿ. ವಿಡಿಯೋ ಕಾಲೇ ಮಾಡಿದ್ವಿ, ವಿಡಿಯೋ ಕಾಲ್ ಮಾಡಿಬಿಟ್ಟು ಎದುರಿಸ್ತಾರೆ. ನಿಮ್ಮೊಂದು ಒಬ್ಬ ಆಫೀಸರ್ಸ್ ಕೂತ್ಬಿಟ್ಟು ನಿಮ್ಮನ್ನ ಇಂಟ್ರಾಗೇಷನ್ ಮಾಡಿದಾಗ ನೀವು ಭಯ ಬೀಳ್ತೀರಿ, ಅದು ಫೇಕ್ ಇದೆ ಏನಿದೆ ಅದ್ರ ಇಸ್ ಅದಲ್ಲ. ಇವರೆಲ್ಲರೂ ಒಂದು ಸೆಟಪ್ ಮಾಡ್ಕೊಂಡ್ಬಿಟ್ಟು ನಿಮ್ದು ಹಿಂಗಿದೆ ಈ ರೀತಿ ಹಿಂಗಿದೆ ಅಂತೇಳಿ ನಿಮ್ಮನ್ನ ತತ್ಕ್ಷಣ ಆ ಸಂದರ್ಭದಲ್ಲೇ ಫ್ರೆಷರಲ್ಲಿ ಕ್ರಿಯೇಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಿಮಗೆ ರೂಮ್ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಕೊಡಲ್ಲ, ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಕೊಡಲ್ಲ. ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದರೆ ನಿಮಗೆ ಒದ್ ಚಿಲ್ಲಾಡ್ತಾರೆ, ಅಂದರೆ ಬೈತಾರೆ, ಏ ಆ ರೀತಿ ಮಾಡ್ಲಿಕ್ಕಾಗಲ್ಲ, ಇಲ್ಲಾಂತಂದ್ರೆ ನಿಮ್ದು ಲೋಕಲ್ ಪೊಲೀಸ್ನ ಕೊಟ್ಬಿಟ್ಟು ಅಲ್ಲೇ ಅರೆಸ್ಟ್ ಮಾಡಿಸ್ತೀವಿ ನಿಮ್ಮನ್ನ ಅಂತೇಳಿ ಫ್ರೆಷರಲ್ಲಿ ಕ್ರಿಯೇಟ್ ಮಾಡಿಸ್ತಾರೆ ನಿಮ್ಮನ್ನಲ್ಲೇ. ಅವಾಗ ನೀವೇನು ಮಾಡ್ತೀರಿ, ಬೇರೆ ದಾರಿ ಇಲ್ಲಾಗತ್ತೆ. ಓ ಇಷ್ಟಾಗಿದೆಯಲ್ಲಪ್ಪ, ಇದು ನಂದ ಎಲ್ಲ ಸಮಸ್ಯೆ ಆಗುತ್ತೆ, ಇಡಿ ಎನ್ಕ್ವೈರಿ ಯಾವುದು ಇದೆ ಸಮಸ್ಯೆ ಆಯಿತು ಅಂತಂದರೆ ನೀವು ಏನು ಮಾಡಬೇಕು ಇದಕ್ಕೆ ಅಂತಂದಾಗ, ಇಲ್ಲ ಇದು ಎನ್ಕ್ವೈರಿ ಮುಗಿಯುವವರೆಗೆ ನೀವು 10 ಲ್ಯಾಕ್ಸನ್ನು ಇಲ್ಲಿ ಡಿಪಾಸಿಟ್ ಮಾಡಿ, ಫೇರ್ ಆಗಿ ಇನ್ವೆಸ್ಟಿಗೇಷನ್ ಆಗಬೇಕಂತಂದರೆ ನೀವೇನು ಮಾಡಬೇಕು, ಇದು ಒಂದು ಅಕೌಂಟ್ ಇದೆ ಗೌರ್ಮೆಂಟ್ದು ಅಕೌಂಟು, ಈ ಅಕೌಂಟಲ್ಲಿ ಇಷ್ಟು ಅಮೌಂಟನ್ನು ನೀವು ಡಿಪಾಸಿಟ್ ಮಾಡಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಆ ಅಕೌಂಟ್ಗೆ ಡಿಪಾಸಿಟ್ ಮಾಡಿಸ್ಲಿಕ್ಕೆ ಹಚ್ತಾರೆ. ನೀವು ದುಡ್ಡಿಲ್ಲ ಅಂತಂದರೆ ಲಾಸ್ಟಿಗೆ ಯಾವ ರೀತಿ ಮಾಡಿದ್ದಾರೆ ಕೆಲವೊಂದಿಷ್ಟು ಡಿಜಿಟಲ್ ಅರೆಸ್ಟಲ್ಲಿ, ನಿಮ್ಮ FDಯನ್ನು ಮುರಿಸಿಬಿಟ್ಟು ಇಮಿಡಿಯೇಟ್ ಆಗಿ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಹಚ್ಚಿದ್ದಾರೆ.
2: ಅದುವರೆಗೂ ಕಾಲ್
1: ಅಲ್ಲಿವರೆಗೂ ಹೋಗಿದೆ, ಬ್ಯಾಂಕಿಗೆ ಹೋಗಿಬಿಟ್ಟು RTGS ಮಾಡಿದ್ದಾರೆ ಕೆಲವೊಂದಿಷ್ಟು ಜನ, ಅಷ್ಟು ಥ್ರೆಟ್ನಲ್ಲಿ ಇಟ್ಟಿದ್ದಾರೆ ಈ ಡಿಜಿಟಲ್ ಅರೆಸ್ಟು. ಅದಕ್ಕೆ ಡಿಜಿಟಲ್ ಅರೆಸ್ಟ್ ಕೇಸಲ್ಲಿ ಯೂಶಲಿ ಯಾವುದು ಆ ರೀತಿ ಪೊಲೀಸರು, CBI, ಕಸ್ಟಮ್ಸು ಹೇಳಿಬಿಟ್ಟು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಯಾರನ್ನೂ ಇನ್ಕ್ವೈರಿ ಮಾಡಲ್ಲ. ಯಾವುದೇ ಇಲಾಖೆ ಯಾವುದೇ ಡಿಪಾರ್ಟ್ಮೆಂಟ್ದವರು ಆನ್ಲೈನ್ ಇಂಟ್ರಾಗೇಷನ್ ಇಲ್ಲೇ ಇಲ್ಲ. ಅದಕ್ಕೆ ನಮ್ಮ ಸಾರ್ವಜನಿಕರಲ್ಲಿ ಇದ್ರ ಬದಲು ಅವೇರ್ನೆಸ್ ಆಗೋದು ಅವಶ್ಯಕತೆ ಇದೆ. ಯಾಕಂತಂದರೆ ಡಿಜಿಟಲ್ ಆಗಿ ನೀವು ಫೋನ್ ಮಾಡಿಬಿಟ್ಟು ನಿಮ್ಮ ಇಂಟ್ರಾಗೇಷನ್ ಮಾಡ್ತೀನಿ ಅಂತಂದರೆ ಇಲ್ಲ, ಎಲ್ಲೇನಿದ್ರೂ ನೋಟಿಸ್ ಇರ್ತದೆ, ಪೊಲೀಸರದ್ದು ಬರ್ತಾರೆ, ಇನ್ವೆಸ್ಟಿಗೇಷನ್ ಆಗುತ್ತೆ, ಹೋಗುತ್ತೆ. ಬಟ್ ಯಾವುದೋ ಒಂದು ನೀವು ವಿಡಿಯೋ ಕಾಲ್ ಬಂದುಬಿಟ್ಟು ಅದರಲ್ಲಿ ನೀವು ಥ್ರೆಟ್ನಿಂಗ್ ಆಗಿ ನಿಮ್ದು ಎನ್ಕ್ವೈರಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಹೆದರಿಸಿದ್ರೆ ಅಂತಂದರೆ ಇಮಿಡಿಯೇಟ್ ಆಗಿ ನೀವು ಫೋನ್ ಕಟ್ ಮಾಡಿಬಿಟ್ಟು ಆಫ್ ಮಾಡೋದು ಚೆನ್ನಾಗಿತ್ತು.
2: ಇವೆಲ್ಲ ವಿಷಯಗಳನ್ನು ಕೇಳುವಾಗ ಒಂಥರದ ಒಂದು ಭೀತಿ, ಅದರೊಂದಿಗೆ ಜಾಗೃತರು ಆಗಲೇಬೇಕು. ಬಟ್ ಎಸ್, ಬಹಳಷ್ಟು ಜನರು ಹಣವನ್ನ ಕಳ್ಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿ ತಾವು ಹೇಳಿದ್ರಿ,
1: ಎಸ್
2: ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಡಿಪ್ರೆಷನ್ ಲೀಡ್ಸ್ ಟು ಸೂಸೈಡ್
1: ಆಗಿದೆ. ಈಗ ನಮ್ ನಂದಗಡದಲ್ಲಿ ಅಜ್ಜ ಅಜ್ಜಿ ಇಬ್ರು ಸೂಸೈಡ್ ಮಾಡ್ಕೊಂಡ್ರು ಡಿಜಿಟಲ್ ಅರೆಸ್ಟ್ ಕೇಸಲ್ಲಿ. ಅವ್ರದ್ದು ಸೇಮ್ ಆಗುತ್ತೆ. ಏನು ಮಾಡ್ತಾರೆ, ಅವ್ರದ್ದು ವಿಡಿಯೋ ಅದು ಇದು ನಿಮ್ಗೆ ಮಾಡಿ ನಿಮಗೆಲ್ಲ ಹೊರಗೆ ಕಳಿಸ್ತೀವಿ ಅದನ್ನು ಮಾಡ್ತೀವಿ ಅಂತ ಹೆದರಿಸಿಬಿಟ್ಟು ಅವ್ರು ಇದ್ದು ಬಿದ್ದು ದುಡ್ಡನ್ನು ಎಲ್ಲ ಹಾಕ್ಕೊಳ್ತಾರೆ. ಹಾಕೊಂಡು ಆದ ನಂತರ ಪಾಪ ಇಬ್ಬರು ಏಜೆಡ್ ಅವರು, ದುಡ್ಡು ಇರ್ತದೆ, ಸೇವಿಂಗ್ಸ್ ಇರ್ತದೆ, ಅದು ದುಡ್ಡೆಲ್ಲ ಹಾಕ್ತಾರೆ. ಹಾಕಿ ಆದ ನಂತರ ಏನೂ ದಾರಿ ಇಲ್ಲ ಆಗುತ್ತೆ ಅವ್ರು ಲಾಸ್ಟಿಗೆ. ಇನ್ನು ನಮ್ದು ವಿಡಿಯೋನೂ ವೈರಲ್ ಮಾಡ್ತಾನೆ ಅಂತೇಳಿ ಹೆದರಿಸ್ತಾ ಇದಾರಲ್ಲ ಇವರು ಅಂತ ಹೇಳಿಬಿಟ್ಟು ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಇದು ನಮ್ಮ ನಂದಗಡ ಪೊಲೀಸ್ ಸ್ಟೇಷನಲ್ಲೇ ಕೇಸ್ ರಿಜಿಸ್ಟರ್ ಆಗಿದೆ. ಈ ಹಂತ ತಕ್ಕ ಟಾರ್ಚರ್ ಮಾಡ್ತಾರೆ.
2: ಸ್ನೇಹಿತರೆ, ಬಹಳ ಮುಖ್ಯವಾದ ವಿಷಯ ಇದು. ವಿಶೇಷ ಸಂದರ್ಶನ ಕಾರ್ಯಕ್ರಮ, ವಿಷಯ ಸೈಬರ್ ಕ್ರೈಮ್ ಅವೇರ್ನೆಸ್ ಮಂತ್ ಕುರಿತು. ಕಾರ್ಯಕ್ರಮದಲ್ಲಿ ಅತಿಥಿಯಾದ ಶ್ರೀ BR ಗಾಡಿಕರ್ ಅವರು, ಇನ್ಸ್ಪೆಕ್ಟರ್ ಇನ್ ಸೈಬರ್ ಕ್ರೈಮ್ ಎಕನಾಮಿಕ್ ಅಫೆನ್ಸ್ ಅಂಡ್ ನಾರ್ಕೋಟಿಕ್ಸ್ ಪೊಲೀಸ್ ಸ್ಟೇಷನ್ ಬೆಳಗಾವಿಯಿಂದ. ಸರ್, ಈಗ ಡೇಟಾ ಸೆಕ್ಯೂರಿಟಿ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋಣ. ಡೇಟಾ ಸೆಕ್ಯೂರಿಟಿ,
1: ಡೇಟಾ ನೋಡಿ, ಡೇಟಾ ಸೆಕ್ಯೂರಿಟಿ ಬದಲು ಹೇಳ್ಬೇಕಂದ್ರೆ ಬಹಳ ಹೇಳ್ಬೋದು. ನಾವು ಎಲ್ಲೆಲ್ಲಿ ನಮ್ಮ ಡೇಟಾ ಕೊಡ್ತಾ ಇದೀವಿ ಅಂತಂದ್ರೆ ಎಲ್ಲ ಕಡೆ ಕೊಡ್ತಾ ಇದೀವಿ. ನೀವು ಯಾವುದಾದ್ರು ಒಂದು ಶಾಪಿಂಗ್ ಮಾಡಬೇಕಾದ್ರೂ ಮೊಬೈಲ್ ನಂಬರ್ ಹೇಳಿ ಅಂದರೆ ಮೊಬೈಲ್ ನಂಬರ್ ಕೊಡ್ತೀರಿ. ಒಂದು ಮೂರ್ಗೆ ಹೋದರೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ. ನೀವು ಎಲ್ಲಿ ಹೋದಲ್ಲ ನಿಮ್ಮ ಮೊಬೈಲ್ ನಂಬರ್ ಕೊಡ್ತಾ ಇದ್ದೀರಿ.
2: 100%
1: ನಿಮ್ಮ ಡೇಟಾನ ನೀವೇ ಕೊಡ್ತಾ ಇದ್ದೀರಿ ಎಲ್ಲ ಕಡೆ. ಎಲ್ಲ ಕಡೆ ಏನು ಅವಶ್ಯಕತೆ ಇದೆ ಆ ಡೇಟಾ ಕೊಡೋದು? ಎಲ್ಲಿ ಅವಶ್ಯಕತೆ ಇಲ್ಲ. ಈ ಎಲ್ಲ ಡೇಟಾನ್ನು ಯಾವ ಮೋರ್ದವರಾಯಿತು, ಈ ಶಾಪಿಂಗ್ ಕಾಂಪ್ಲೆಕ್ಸ್ನವರಾಯಿತು, ಅಥವಾ ಹೋಟೆಲ್ಗಳಲ್ಲಿ ಆಯಿತು, ಹೋಟೆಲ್ಗಳಲ್ಲಿ ಕೊಡ್ತೀವಿ. ಹೋಟೆಲ್ಗಳಲ್ಲಿ ಯೂಶಲಿ ಆಗಿ ಏನು ಡೇಟಾ ಕೊಡಬೇಕು, ಮೊಬೈಲ್ ನಂಬರ್ ಕೊಡಬೇಕು, ಕೊಡ್ತೀವಿ. ಆಧಾರ್ ಕಾರ್ಡ್ ಕೊಡಬೇಕಾದ್ರೆ MAADHAR ಅಂತ ಬರುತ್ತೆ. ಮಾಸ್ಕ್ಡ್ ಆಧಾರ್,
2: ಮಾಸ್ಕ್
1: ಪೂರ ಡಿಜಿಟ್ ನಂಬರ್ ಡಿಸ್ಪ್ಲೇ ಆಗಬಾರ್ದು ನಿಮ್ಮದು. ಆ ರೀತಿ ಆಧಾರನ್ನು ನೀವು ಹೋಟೆಲ್ಗಳಲ್ಲಿ ಕೊಡಿ ಡೇಟಾ. ಇಂಥ ಎಲ್ಲ ಡೇಟಾನ ಯಾವ ಇನ್ಸ್ಟಿಟ್ಯೂಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹೋಟೆಲ್ ಉದ್ಯಮಗಳು ತೊಗೊಂಡಿರ್ತಾರ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಮ್ಮ ಕೈಯಲ್ಲಿ ಇದೆ ಕಷ್ಟ ಇದು ಯಾವುದು ಪೇಷಂಟ್ ಡೇಟಾ ನಿಮ್ಮ ಕಡೆ ಇರುತ್ತೆ ಎಲ್ಲರದು, ಆರ್ ಎಲ್ಸ್ ನಿಮ್ದೆಲ್ಲ ಎಜುಕೇಷನ್ ಸ್ಟೂಡೆಂಟ್ಸ್ ಡೇಟಾ ಇರುತ್ತೆ ನಿಮ್ಮ ಹತ್ರ. ಈ ಡೇಟಾನ್ನು ನೀವು ಸೆಕ್ಯೂರ್ ಆಗಿ ಇಟ್ಕೊಳ್ಳೋದು ಡೇಟಾ ಇದು ನಿಮ್ಮದು ಬಾಧ್ಯತೆ ಇದೆ. ಇದು ಸಂಬಂಧಪಟ್ಟಂಗೆ 2023 ಡಿ ಪಿ ಡಿ ಪಿ ಆ್ಯಕ್ಟನ್ನು ಕೇಂದ್ರ ಸರ್ಕಾರ ಅನಾಕ್ಟ್ಮೆಂಟ್ ಮಾಡಿದೆ, ಅದು ಇಂಪ್ಲಿಮೆಂಟೇನ್ ಸ್ಟೇಜಲ್ಲಿ ಇದೆ ಕೆಲವೊಂದಿಷ್ಟು ಇದ್ರ ಸಲುವಾಗಿ. ಅಂಥ ಸಂದರ್ಭದಲ್ಲಿ ನೀವು ಸಾರ್ವಜನಿಕರಿಂದ ಅಥವಾ ಇಂಟರ್ನೆಟ್ ಮುಖಾಂತರ ಆಯಿತು ಅಥವಾ ಫಿಸಿಕಲಿ ಆಯಿತು, ಏನು ಡೇಟಾ ನೀವು ಸಾರ್ವಜನಿಕರಿಂದ ಕಲೆಕ್ಟ್ ಮಾಡ್ಕೊಂಡಿದ್ದೀರಿ, ಆ ಡೇಟಾನ ರಕ್ಷಿಸ್ತಕ್ಕಂಥ ಜವಾಬ್ದಾರಿ ಯಾರು ಕಲೆಕ್ಷನ್ ಮಾಡಿದಾರಲ್ಲ ಅವ್ರ ಮೇಲೆ ಹೋಗುತ್ತೆ ಆ ಆ್ಯಕ್ಟ್ ಪ್ರಕಾರ. ಪ್ರತಿಯೊಂದು ಡೇಟಾ ಅಂದರೆ ಯೂಶ್ವಲಿ ಡೇಟಾ ಇಲ್ಲ ಅಂತಂದರೆ ಅಫೆನ್ಸ್ ಆಗಲ್ಲ, ಡೇಟಾ ಬೇಕೇ ಬೇಕು. ಈ ಫ್ರಾಡ್ಸ್ಟರ್ ಕಡೆ ಡೇಟಾ ಇಲ್ಲ ಅಂತಂದರೆ ಅಪರಾಧ ಆಗಲ್ಲ. ಅದಕ್ಕೋಸ್ಕರ ಈ ಡೇಟಾನ ರಕ್ಷಿಸಿ ಇಟ್ಕೊಳ್ತಕ್ಕಂಥದ್ದು ಬಾಧ್ಯತೆ ಇದೆ. ಅಂಥ ಸಂದರ್ಭದಲ್ಲಿ ಈ ಡಿ ಪಿ ಡಿ ಪಿ ಆ್ಯಕ್ಟಲ್ಲಿ ಏನಿದೆ, ನೀವು ಇನ್ ಕೇಸ್ ನೀವು ಯಾವುದೊಂದು ಸಂಸ್ಥೆಯಿಂದ ನಿಮ್ಮ ಡೇಟಾ ಹೋಯಿತು ಅಂತಂದರೆ ಅದಕ್ಕೆ 250 ಅಂದರೆ 250 ಕೋಟಿ ಪನಿಷ್ಮೆಂಟ್ ತಕ್ಕ ಅಲ್ಲಿ ತಕ್ಕ ಪನಿಷ್ಮೆಂಟ್ ಇದಾವೆ, ಫೈನಾಲ್ಟಿ ಅಲ್ಲಿ ಇದಾವೆ. ನಿಮಗೆ ಒಂದು ಇಲ್ಲಿದೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದರೆ,
0: ಪ್ಲೀಸ್ ಹೇಳಿ ಸರ್.
1: ಮೆಗಾ ಗ್ಯಾಸ್
0: ಹಾಂ
1: ಭಾಳ ಇಂಟ್ರೆಸ್ಟಿಂಗ್ ಇದಾವೆ, ಯಾಕಂತಂದರೆ ಇದು ನಮ್ಮ ಸಿಟಿಗೆ ಸಂಬಂಧಿಸಿದಂತೆ ಮಾತ್ರ ಅಪರಾಧಗಳಾದವು ಆ ಸಂದರ್ಭದಲ್ಲಿ. ಇದು ಸುಮಾರು 1 ವರ್ಷದಿಂದ ಅಪರಾಧಗಳು ಆಗ್ದು ಈಗ ಕಡಿಮೆ ಆಗಿದಾವೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಮೆಗಾ ಗ್ಯಾಸ್ದವರು ಎಲ್ಲ ಕಸ್ಟಮರ್ ಡಿಟೇಲನ್ನು ಅವರು ಸಿಸ್ಟಮಲ್ಲಿ ಸೆಕ್ಯೂರ್ ಮಾಡಿ ಇಟ್ಟಿರ್ತಾರೆ. ಅರೌಂಡ್ 36,000 ಕಸ್ಟಮರ್ಸ್ ಇಲ್ಲೇ ಬೆಳಗಾಂ ಸಿಟಿ ಅವ್ರದ್ದು ಎಲ್ಲರದು ಅವ್ರ ಕಡೆ ಡೇಟಾ ಇತ್ತು. ಆ ಡೇಟಾ ಶೋರಿಕೆ ಆಗಿಬಿಡ್ತು, ಅವ್ರದ್ದು ಫ್ರಾಡ್ಸ್ಟರ್ ಕಡೆ ಹೋಗ್ಬಿಡ್ತು. ಆ ಸಂದರ್ಭದಲ್ಲಿ ಮೆಗಾ ಗ್ಯಾಸ್ದಿಂದ ವಾಟ್ಸಪ್ ಮುಖಾಂತರ ಒಂದೊಂದು ಮೆಸೇಜ್ ಎಲ್ಲ ಕಡೆ ಬರ್ತಾ ಇದ್ದವು. ಏನು ಬರ್ತಾ ಇದ್ದವು, ಸೊ ನಿಮ್ಮದು ಇಷ್ಟಿಷ್ಟು ಫಿಲ್ ಪೆಂಡಿಂಗ್ ಇದೆ ಗ್ಯಾಸ್ದು, ಇಮಿಡಿಯೇಟ್ ರೀಪೇಮೆಂಟ್ ಮಾಡಿ, ಇಲ್ಲ ಅಂತಂದರೆ ಈ ಟುಡೇ ಈವ್ನಿಂಗ್ ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಎಲ್ಲಿ ಬರ್ತಾ ಇತ್ತು, ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತಾ ಇತ್ತು. ಯೂಶ್ವಲಿ ಮೆಗಾ ಗ್ಯಾಸ್ದವ್ರು ವಾಟ್ಸಪ್ಪಲ್ಲಿ ಯಾವುದು ಕನ್ವರ್ಷನ್ ಮಾಡಲ್ಲ, ಟೆಕ್ಸ್ಟ್ ಮೆಸೇಜ್ ಬರ್ತಾ ಅವರು ಮೆಗಾ ಗ್ಯಾಸ್ ಅಂತ ಹೇಳ್ಬಿಟ್ಟು. ನಮ್ಮ ಅಂದರೆ ಒಂದು ಡೇಟಾ ಥೆಫ್ಟ್ ಅಲ್ಲಿದ್ದು ಮೆಗಾ ಗ್ಯಾಸ್ ಆಗೋದ್ರಿಂದ ಪರ್ಟಿಕ್ಯುಲರ್ ಆಗಿ ಮೆಗಾ ಗ್ಯಾಸ್ ಕಸ್ಟಮರ್ಗೆ ನೀವು ಕಾಲ್ ಮಾಡಿಬಿಡೋದು, ನಿಮ್ದು ಗ್ಯಾಸ್ ಬಿಲ್ ಇಷ್ಟಿದೆ ತುಂಬಲಿಲ್ಲ ಅಂತಂದರೆ ಡಿಸ್ಕನೆಕ್ಟ್ ಮಾಡ್ತೀವಿ ಅಂದಾಗ ನೀವು ಅದರಲ್ಲಿ ಕೆಲವೊಂದಿಷ್ಟು ಲಿಂಕ್ಸ್ ಕೊಡ್ತಾರೆ ಅವರು, ಆ ಲಿಂಕ್ಸ್ ಮುಖಾಂತರ ಹೋಗಿಬಿಟ್ಟು ರೀಪೇಮೆಂಟ್ ಮಾಡಿ ಅಂತೇಳಿ. ಆ ಲಿಂಕ್ಸಲ್ಲಿ ಮಾಲ್ವೇರ್ ಇರುತ್ತೆ, ಅದರಲ್ಲಿ ನೀವು ಎಲ್ಲ ಡೇಟಾ ಹಾಕಿಬಿಟ್ಟು ನೀವು ರೀಪೇಮೆಂಟ್ ಮಾಡೋಕ್ಕೆ ಹೋದ್ರೆ ಅಂತಂದರೆ ನಿಮ್ಮದು ಫೈನಾನ್ಷಿಯಲ್ ಎಲ್ಲ ಡೀಟೇಲ್ಸ್ ಎಲ್ಲ ಅವ್ರು ಫ್ರಾಡ್ಸ್ಟರ್ ತೊಗೊಂಡ್ಬಿಟ್ಟು ಇಡೀ ನಿಮ್ಮ ಅಕೌಂಟನ್ನು ಖಾಲಿ ಮಾಡಿಬಿಟ್ರಲ್ಲ. ಅಂಥ ಕೇಸುಗಳು ಸುಮಾರು ಕೇಸುಗಳು ಅದು ನಮ್ಮಲ್ಲಿ ಕಂಟಿನ್ಯೂಸ್ ಆಗಿ, ಅದು ಕಂಟಿನ್ಯೂಸ್ ಆಗಿ ಒಂದು FIR ಅದು ಎಲ್ಲ FIR ಆಗಿದಾವೆ ನಮ್ಮಲ್ಲಿ ಆ ಸಂಬಂಧಿಸಿದಂತೆ ಎಲ್ಲ. ಅದಕ್ಕೋಸ್ಕರ ಅವಾಗ ಒಂದು ರೌಂಡ್ ನಾವು ಅವೇರ್ನೆಸ್ ಏನು ಸ್ಟಾರ್ಟ್ ಮಾಡಿದ್ವಿ, ಮೆಗಾ ಗ್ಯಾಸ್ದು ಮೆಗಾ ಗ್ಯಾಸ್ದವ್ರನ್ನೇ ಕರೆಸಿಬಿಟ್ಟು ಮೈಕಲ್ಲಿ ಎಲ್ಲೆಲ್ಲಿ ಅವ್ರದ್ದು ಗ್ಯಾಸ್ ಕನೆಕ್ಷನ್ ಟ್ರಾನ್ಸಾಕ್ಷನ್ ಆಗಿದೆಲ್ಲ ಅಲ್ಲಿ ಎಲ್ಲ ಅನೌನ್ಸ್ ಮಾಡ್ಲಿಕ್ಕೆ ಹೇಳಿದ್ವಿ. ಈ ರೀತಿ ನಾವು ವಾಟ್ಸಪ್ ಮುಖಾಂತರ ಯಾವುದು ನಾವು ಮೆಸೇಜ್ ಕಳಿಸ್ತಾ ಇಲ್ಲ, ಆ ರೀತಿ ಬರ್ತಾ ಇದ್ದಾವೆ ಮೆಸೇಜ, ಯಾರು ದುಡ್ಡು ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಅದನ್ನ ಕಟ್ ಆಗಲ್ಲ, ಆ ರೀತಿ ದುಡ್ಡು ರೀಪೇಮೆಂಟ್ ಮಾಡಕ್ ಹೋಗ್ಬೇಡಿ ಅಂತೇಳಿ. ಆದ್ರೂ ಅವಾಗ ಬಿಡಲಿಲ್ಲ, ರ್ಯಾಂಪಡಾಗಿ ಹಂಗೆ ಅಂದ್ರೆ ಅವೇರ್ನೆಸ್ ಕಡಿಮೆ, ಅದ್ರ ಬದಲು ಅವೇರ್ನೆಸ್ ಹೇಳಿದ್ರು ದುಡ್ಡು ಅವಾಗ ಹೋಯ್ತು, ಯೂಶ್ವಲಿ ನೋಡಕ್ ಹೋಗಲ್ಲ. ಇನ್ನು ಮೇನ್ ಆಗಿ ಎಷ್ಟು 36 ಕಸ್ಟಮರ್ಸ್ ಇದಾರಲ್ಲ ಅವ್ರಿಗೆಲ್ಲರಿಗೂ ಒಂದೊಂದು ಮೆಸೇಜ್ ಕಳಿಸ್ಕೊದಿವಿ ಮೆಗಾ ಗ್ಯಾಸ್ದಿಂದ. ಸೊ ಪರ್ಟಿಕ್ಯುಲರ್ ಆಗಿ ವಾಟ್ಸಪ್ ಮುಖಾಂತರ ಏನಾದರೂ ಮೆಗಾ ಗ್ಯಾಸ್ ಸಂಬಂಧಪಟ್ಟ ಮೆಸೇಜ್ಗಳು ಬಂದವು ಅಂದರೆ ಅದಕ್ಕೆ ಯಾವುದೇ ರೀತಿ ರಿಪ್ಲೈ ಮಾಡಲಿಕ್ಕೆ ಹೋಗಬೇಡಿ, ಮೆಗಾ ಗ್ಯಾಸ್ದವರು ಆ ರೀತಿ ಯಾವುದೇ ಮೆಸೇಜ್ ಕಳಿಸ್ತಾ ಇಲ್ಲ ಅಂತೇಳಿ ಅವರು ಎಲ್ಲ ಪ್ರಚಾರ ಮಾಡಿದರು. ಪ್ರಚಾರ ಮಾಡಿ ನಮ್ಮಲ್ಲಿ ಆ ಪ್ರಚಾರ ಮೆಸೇಜ್ಗಳು ನಮ್ಮಲ್ಲಿ ಕಂಪ್ಲೇಂಟ್ ತೊಗೊಂಡು ಕೆಲವೊಂದು ಜನ ಬಂದಾಗ ಸರ್ ಈ ರೀತಿ ಹಿಂಗೆ ಬಂತು ಹಿಂಗೆ ಹಾಕಿದ್ವು ಅಂತ ಹೇಳಿದಾಗ ಅಲ್ರಿ ಇದ್ರ ಬದಲು ಅವೇರ್ನೆಸ್ ನಾವು ಮಾಡಿದೀವಲ್ಲ ಅಂತ ಹೇಳಿದಾಗ, ಹೌದು ಸರ್ ನಮಗೇನು ಬಂದಿಲ್ಲ ಸರ್ ಅವೇರ್ನೆಸ್ಸು ಅಂತ ಹೇಳಿದ್ರು ಕೆಲವೊಂದಿಷ್ಟು ಜನ ಕಷ್ಟ. ಹೌದಾ, ಮೊಬೈಲ್ ಕೊಡಿ ಅಂತ ಹೇಳಿ ಕೇಳಿದಾಗ ಮೊಬೈಲಲ್ಲಿ ನೋಡ್ತೀವಿ ಅದು ಮೆಸೇಜ್ ಬಂದಿದೆ, ಇದಿದೆಯಲ್ಲ ಮೆಸೇಜ್ ಬಂದಿದೆ, ಇದು ಓದಿಲ್ಲ ಸರ್ ಇದೇನು ಇರಬೇಕಂತ ಓದಲಿಲ್ಲ ಸರ್ ಇದು ಅಂತ ಹೇಳ್ತಾರೆ. ಅಂದರೆ ನಾವು ಯಾವ್ದು ಓದಬೇಕು ಯಾವ್ದು ಇಲ್ಲ ಅಂತ ಅನ್ನೋದಿಲ್ಲ, ನಮ್ಗೆ ಅವೇರ್ನೆಸ್ ಕೆಲವೊಂದಿಷ್ಟು ಕಳಿಸಿರ್ತಾರೆ, ಆ ಅವೇರ್ನೆಸ್ ಅವ್ರು ಓದಿದ್ರು ಅಂತಂದರೆ ಅವರು ಬಲಿಪಶು ಆಗ್ತಿದ್ದಿಲ್ಲ.
0: ಎಸ್,
1: ಅದಕ್ಕೋಸ್ಕರ ಇದರಲ್ಲಿ ಅವೇರ್ನೆಸ್ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಇಲ್ಲಿ ಡೇಟಾ ಬಂದಾಗ ಇಲ್ಲಿ ತಕ ಬಂತಿದ್ದು, ಯಾಕಂತಂದ್ರೆ ಮೆಗಾ ಗ್ಯಾಸ್ದವ್ರದ್ದು ಈಗ ಡೇಟಾ ಅವ್ರದ್ದು ಕಳತನ ಆಯಿತು, ಈಗ ಎನಾಕ್ಟ್ಮೆಂಟ್ ಬಂದಾದ ನಂತರ ಅವ್ರ ಡೇಟಾ ಕಳತನ ಆಗಿತ್ತು ಅಂತಂದ್ರೆ ದಟ್ ಮೆಗಾ ಗ್ಯಾಸ್ ಅಪ್ ಟು 250 crore ತಕ ಫೈನ್ ತುಂಬಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಯಾಕಂದ್ರೆ ಅವರು ಕಸ್ಟಮರ್ ಕಡೆಯಿಂದ ಡೇಟಾ ತೊಗೊಂಡಿದ್ದಾರೆ, ಆ ಡೇಟಾ ಬ್ರೀಚ್ ಆಗ್ಲಿಕ್ಕೆ ಅವ್ರು ನೋಡ್ಬೇಕು, ಬ್ರೀಚ್ ಆಗಲ್ದಂಗೆ ನೋಡ್ಬೇಕು, ಅವ್ರ ಜವಾಬ್ದಾರಿ ಆಗಿತ್ತು ಅದು. ಹಂಗೆ ಇದ್ರ ಸಂಬಂಧಪಟ್ಟಂಗೆ ಈ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡೇಟಾ ಬ್ರೀಚ್ ಅದು ಇಂಡಿಯಾದಲ್ಲಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಕಾವೇರಿ 2 ಡೇಟಾ ಬ್ರೀಚ್ ಆಯಿತು. ಕಾವೇರಿ 2 ಡೇಟಾ ಬ್ರೀಚ್ ಆಗತ್ತಲೇ ಎಲ್ಲ ಸಬ್ ರಿಜಿಸ್ಟ್ರಲ್ಲಿ ಯಾರ್ಯಾರು ತಮ್ಮ ಇಂಪ್ರೆಷನ್ ಕೊಟ್ಟಿದ್ರು ಪ್ರಾಪರ್ಟಿ ಖರೀದಿ ಮಾಡೋಕ್ಕೋಸ್ಕರ, ಅವನ್ನ ಕೆಲವೊಂದಿಷ್ಟು ಯೂಸ್ ಮಾಡಿಬಿಟ್ಟು ಈ ನರೇಗಾ ಯೋಜನೆ ಮುಖಾಂತರ ಬಯೋಮೆಟ್ರಿಕ್ ಆಧಾರ್ ಬಯೋಮೆಟ್ರಿಕ್ ಲಾಕ್ ಇರೋದಲ್ಲ ನಂಬರ್ ಪ್ರಿಂಟ್ ಪ್ರಿಂಟ್ ಹೋಗ್ಬಿಟ್ಟು 10,000 ಎಲ್ಲ ಕಟ್ ಆಗಿಬಿಟ್ಟು ಕೆಲವೊಂದು ಸಾರಿ ರ್ಯಾಪಿಡ್ ಆಗಿ ಕಂಪ್ಲೇಂಟ್ಸ್ ಬಂದು ಅವಾಗ, ಅದು ಆ ಡೇಟಾ ಬ್ರೀಚ್ ಆಗೋದ್ರಿಂದ ಈ ಎಲ್ಲ ಅಫೈನ್ಸ್ಗಳು ಬಂದು ಅವಾಗ. ಮೆಗಾ ಗ್ಯಾಸ್ ಡೇಟಾ ಬ್ರೀಚ್ ಆಗೋದ್ರಿಂದ ಮೆಗಾ ಗ್ಯಾಸ್ ಕಸ್ಟಮರ್ ಸಂಬಂಧಪಟ್ಟಂಗೆ ಬಂದು. ಆಮೇಲೆ ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಪೋಷಣ ಅಭಿಯಾನ ಸಂಬಂಧದಿಂದ ಕೆಲವೊಂದಿಷ್ಟು ಡೇಟಾ ಬ್ರೀಚ್ ಆಗಿತ್ತು. ಪೋಷಣ ಅಭಿಯಾನ ಯಾರ್ಯಾರು ಗರ್ಭಿಣಿ ಮಹಿಳೆಯರಿದಾರ ಅವ್ರಿಗೆ ಫೋನ್ ಕಾಲ್ಸ್ ಬಂದ್ಬಿಟ್ಟು ಕೆಲವೊಂದಿಷ್ಟು ಫ್ರಾಡ್ಸ್ಟರ್ಗಳು. ಅದು ಇಲ್ಲಿ ಕೇಂದ್ರ ಸರ್ಕಾರ ಈಗ DPDP ಆಕ್ಟ್ ಬಂದಾದ ನಂತರ ನೀವು ಡೇಟಾ ಬ್ರೀಚ್ ಆದ್ರೆ ಅಂತಂದ್ರೆ ನೀವು ಹೊಣೆಗಾರರಾಗ್ತೀರಿ ಅದಕ್ಕೆ.
0: ಎಕ್ಸಾಕ್ಟ್
1: ಅಷ್ಟು ಫೈನ್ ತುಂಬಬೇಕಾಗುತ್ತೆ. ಡೇಟಾನ ನೀವು ಸಾರ್ವಜನಿಕರಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಡೇಟಾನ ರಕ್ಷಿಸಿಕೊಳ್ಳೋದು ಅಷ್ಟೇ ಜವಾಬ್ದಾರಿ ಬರ್ತದೆ, ಅಷ್ಟೇ ಬಾಧ್ಯತೆ ಅವ್ರ ಮೇಲೆ ಬರ್ತದೆ ಮುಂದೆ.
2: ಸ್ನೇಹಿತರೆ, ವಿಶೇಷ ಸಂದರ್ಶನ ಕಾರ್ಯಕ್ರಮ ಇವತ್ತಿನ ವಿಷಯ ಸೈಬರ್ ಕ್ರೈಮ್ ಅವೇರ್ನೆಸ್ ಕುರಿತು ವಿವರವಾದ ಮಾಹಿತಿ ಶ್ರೀ BR ಗಾಡಿಕರ್ ಅವರು ಕೊಡ್ತಾ ಇದ್ದಾರೆ. ಸರ್, ಸೈಬರ್ ಬುಲ್ಲಿಂಗ್ ಬಗ್ಗೆ ಮಾತನಾಡೋಣ. ಏಕೆಂದ್ರೆ ಈ ಒಂದು ವಿಷಯ ಸೈಬರ್ ಬುಲ್ಲಿಂಗ್ ಅಂತ ನಾವು ಬಹಳಷ್ಟು ಮುಂಚಿನಿಂದ ಕೇಳ್ತಾ ಬರ್ತಾ ಇದ್ದೇವೆ. ತಾವು ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಸೈಬರ್ ಬುಲ್ಲಿಂಗ್ ಅಂತ ಹೇಳಿದ್ರೆ ಯೂಶಲಿ ಆಗಿ ಹುಡುಗರು ಹುಡುಗಿರು ಈ ಕಾಡುಗೆ ಹುಡುಗ ಚೇಷ್ಟೆ ಮಾಡೋಕ್ಕೋಸ್ಕರ ನೀವು ಇಂಟರ್ನೆಟ್ ಅನ್ನು ಯೂಸ್ ಮಾಡಿಬಿಟ್ಟು ಅವ್ರಿಗೆ ಫೋಟೋ ಮಾಡಿ ಅವ್ರ ಫೋಟೋ ಕಳಿಸಿದೆ ಕಂಟಿನ್ಯೂಸ್ ಆಗಿ ಸೇಜ್ ಮಾಡೋದು, ಕಂಟಿನ್ಯೂಸ್ ಆಗಿ ಅವ್ರ ಫೋಟೋ ಕಳಿಸಿ ಇರಿಟೇಟ್ ಮಾಡಿಸೋದು, ಇದೆಲ್ಲ ಇದರಲ್ಲಿ ಸೈಬರ್ ಬುಲ್ಲಿಂಗ್ ಅಲ್ಲೇ ಬರ್ತಾವ. ಇದು ಯೂಶಲಿ ಇದ್ರ ಬದಲು ನಾನು ಎಲ್ಲ ಸ್ಟೂಡೆಂಟ್ಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ, ನೀವು ಯಾವುದೇ ಫೇಕ್ ID ಯೂಸ್ ಮಾಡಿಬಿಟ್ಟು ನೀವು ಯಾರಿಗೆ ಬುಲ್ಲಿಂಗ್ ಮಾಡಿದ್ರು ನೀವು ಸಿಗೋದು ಖಂಡಿತ ಸಿಗ್ತೀರಿ ಪೊಲೀಸರ ಕೈಯಾಗ. ಯಾಕಂತಂದ್ರೆ ಡಿಜಿಟಲ್ ಫ್ರೂಟ್ ಪ್ರಿಂಟ್ ಅಂತ ಏನಿದೆ ಅಲ್ಲ, ಎಲ್ಲಿ ಅದರಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯತೆ ಇಲ್ಲ ಸೈಬರ್ ಬುಲ್ಲಿಂಗ್ ಅಲ್ಲಿ.
0: ಎಕ್ಸಾಕ್ಟ್ಲಿ
1: ಡಿಜಿಟಲ್, ನೀವೇನೋ ಮಾಡಿದ್ರು ನೀವು ಮಾರ್ ಮಾಡಿದಾರ ಅಂತ ಇಮಿಡಿಯೇಟ್ ಗೊತ್ತಾಗುತ್ತೆ. ಮೀಟಾದಿಂದ ನಿಮ್ ಡೇಟಾ ಬರುತ್ತೆ, ನಮ್ ಕಡೆ ಕಂಪ್ಲೇಂಟ್ ಬಂದಾದ ನಂತರ ನೀವು ಎಷ್ಟೋ ಫೇಕ್ ಅಕೌಂಟ್ ಯೂಸ್ ಮಾಡಿಬಿಟ್ಟು ನೀವು ಬೇರೆ ಯಾರಿಗಾರೆ ಕಾಡಬಹುದು ಅಂತ ನಿಮ್ಮ ಮನಸ್ಥಿತಿ ಇದ್ರಂದ್ರೆ ಅದನ್ನ ಅಲ್ಲೇ ಬಂದ್ ಮಾಡೋ ಚಲೋ. ಯಾಕಂತಂದ್ರೆ ಇಟ್ಸ್ ಅ ಕ್ರಿಮಿನಲ್ ಅಫೆನ್ಸ್.
0: ಅಬ್ಸಲ್ಯೂಟ್ಲಿ
1: ಕ್ರಿಮಿನಲ್ ಅಫೆನ್ಸ್ ಇದೆ. ಅದಕ್ಕೋಸ್ಕರ ಈ ಸೈಬರ್ ಬುಲ್ಲಿಂಗ್ ಸ್ಟೂಡೆಂಟ್ಸು ಆಮೇಲೆ ಇನ್ನು ಉಳಿದವ್ರು ಕೆಲವೊಂದಿಷ್ಟು ಜನ ಇನ್ನೊಬ್ರು ಕಾಡಗೋಸ್ಕರ ಅಥವಾ ಮಾಡ್ತಾರಲ್ಲ, ಅದೆಲ್ಲ ಸೈಬರ್ ಬುಲ್ಲಿಂಗ್ ಅಲ್ಲೇ ಬರುತ್ತೆ. ಅದು
2: ಸರ್, ಇತ್ತೀಚಿನ ದಿನಗಳಲ್ಲಿ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ಗಳ ಮುಖಾಂತರ ಬಹಳಷ್ಟು ಜನ ತಮ್ಮ ತಮ್ಮ ಹಣವನ್ನು ಇದು ಮಾಡ್ತಾ ಇದ್ದಾರೆ, ಲೋನ್ಸ್ಗಳಲ್ಲಿ ಹೋಗ್ತಾ ಇದ್ದಾರೆ, ಅದರಿಂದನೂ ಏನಾದರೂ ಸಮಸ್ಯೆ ಆಗ್ಬೋದಾ ವಿತ್ ರೆಸ್ಪೆಕ್ಟ್ ಟು ಸೈಬರ್ ಕ್ರೈಮ್?
1: ಎಸ್, ಈ ಆನ್ಲೈನ್ ಬೆಟ್ಟಿಂಗಲ್ಲಿ ಈ ಎಲ್ಲರೂ ಏನು ಹೇಳಿದಾರೆ ನೋಡಿ, ಅದು ನಮ್ಮಲ್ಲೆಲ್ಲ ಆಲ್ಮೋಸ್ಟ್ ಕಂಪ್ಲೇಂಟ್ಸ್ ಬರ್ತಾ ಇದ್ದಾವ. ಆನ್ಲೈನ್ ಬೆಟ್ಟಿಂಗ್ ಆಡಿದ್ದೆ ಸರ್, ಆನ್ಲೈನ್ ಗೇಮ್ ಆಡಿದ್ದೆ ಸರ್, ನಂದು ಅಕೌಂಟ್ ಫ್ರೀಜ್ ಆಗಿದೆ ಅಂತ ನಮ್ಮ ಹತ್ರ ಬರ್ತಾ ಇದ್ದಾರೆ. ಯೂಶಲಿ ಆಗಿ ಈ ಬೆಟ್ಟಿಂಗ್ ಈ ಫ್ರಾಡ್ಸ್ಟರು ಯೂಶಲಿ ಎಲ್ಲ ಈ ಫ್ರಾಡ್ ಮನಿಯನ್ನೇ ಸರ್ಕ್ಯುಲೇಟ್ ಮಾಡ್ತಾರೆ. ಇನ್ನೊಬ್ರಿಗೆ ಫ್ರಾಡ್ ಮಾಡಿಬಿಟ್ಟದ್ದನ್ನ ನೀವು ಬೆಟ್ಟಿಂಗ್ ಅಲ್ಲಿ ನಿಮಗೆ ವಿನ್ ಆಗಿದ್ದಕ್ಕೋಸ್ಕರ ನಿಮ್ಗೆ ದುಡ್ಡು ಕೊಡ್ತಾರೆ, ಹೌದಾ? ನಮ್ಮಿಂದ 1930 ಏನಾಗುತ್ತೆ, ಈ ಕಡೆ ಕಂಪ್ಲೇಂಟ್ ರೇಸ್ ಆಯ್ತು ಅಂತಂದ್ರೆ ನಿಮ್ಮ ಅಕೌಂಟ್ ಎಲ್ಲ ಫ್ರೀಜ್ ಆಗಿಬಿಡುತ್ತೆ. ನಿಮಗೇನು, ನಾವು ಬೆಟ್ಟಿಂಗ್ ನಿಂದ ದುಡ್ಡು ಗಳಿಸಿದೀನಿ ಸರ್, ನಂದು ಅದ್ರ ದುಡ್ಡು ಇದೆ ಅಥವಾ ನಂದು ಗೇಮಿಂಗ್ ಮುಖಾಂತರ ಬಂದಿದೆ ಸರ್ ಅಂತ ಹೇಳಕ್ಕಾಗಲ್ಲ, ನಿಮ್ಮ ಅಕೌಂಟ್ ಫ್ರೀಜ್ ಆಗುತ್ತೆ ಅವಾಗ.
0: ಹೌದು,
1: ಅವಾಗ ನೀವು ಇಲ್ಲಿ ಆದ್ರೆ ಚೆನ್ನಾಗಿ ಇಲ್ಲಿ ನಾವು ಮಾಡಲ್ಲ, ಅದು ಎಲ್ಲೋ ಉತ್ತರ ಪ್ರದೇಶದಿಂದ ಆಗಿರುತ್ತೆ, ಜಮ್ಮು ಕಾಶ್ಮೀರದಿಂದ ಅಕೌಂಟ್ ಫ್ರೀಜ್ ಆಗ್ತಾ ಇದಾವೆ. ಎಲ್ಲರೂ ಎಲ್ಲ ಕೆಲವೊಂದಿಷ್ಟು ಜನ ಯುವಜನ ಏನ್ ಮಾಡ್ತಾ ಇದಾರೆ, ಈ ಬೆಟ್ಟಿಂಗ್ಸ್ ತಮ್ಮ ಅಕೌಂಟ್ಗಳ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಬೇಕು, ಅಕೌಂಟ್ ಮುಖಾಂತರ ದುಡ್ಡು ಹಾಕಬೇಕು, ಒಂದಲ್ಲ ಒಂದು ರೀತಿಯಿಂದ ಫ್ರಾಡ್ಸ್ಟರ್ಗಳಿಗೆ ತುತ್ತಾಗ್ತಾ ಇದಾರೆ. ಅವ್ರ ಅಕೌಂಟ್ಗಳು ಫ್ರೀಜ್ ಆಗ್ತಾ ಇದಾವೆ. ಅಕೌಂಟ್ ಫ್ರೀಜ್ ಆಯಿತು ಅಂತಂದ್ರೆ ನಿಂದ 5,000 ರೂಪಾಯಿ ಸಲ ಬೆಟ್ಟಿಂಗ್ ಅಮೌಂಟ್ ಸಲುವಾಗಿ ನೀವು ಕಾಶ್ಮೀರಕ್ಕೆ ಹೋಗಿಬಿಟ್ಟು ನೀವು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿಬಿಟ್ಟು ಸ್ಟೇಟ್ಮೆಂಟ್ ಕೊಡಬೇಕು, ಎಷ್ಟಾಗುತ್ತೆ? ಅದಕ್ಕೋಸ್ಕರ ಈ ಆನ್ಲೈನ್ ಗೇಮ್ ಹಿಂಗೇನಿದೆ ಅಥವಾ ಆನ್ಲೈನ್ ಬೆಟ್ಟಿಂಗ್ ಏನು ಹುಡುಗರು ಏನು ಬಲಿ ಆಗ್ತಾ ಇದ್ದಾರೆ, ಅದರ ಬದಲು ಅವೇರ್ ಆಗಿರೋದು ಒಳ್ಳೆಯದು.
2: ಸ್ನೇಹಿತರೆ, ಕಾರ್ಯಕ್ರಮ ವಿಶೇಷ ಸಂದರ್ಶನ ಸೈಬರ್ ಕ್ರೈಮ್ ಅವೇರ್ನೆಸ್ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿ ಶ್ರೀ BR ಗಡೇಕರ್ ಅವರು ಕೊಡ್ತಾ ಇದ್ದಾರೆ. ಸೊ ಕಾರ್ಯಕ್ರಮದಲ್ಲಿ ಸರ್, ಈಗ AI ಬಗ್ಗೆ ಸ್ವಲ್ಪ ಮಾತನಾಡೋಣ. AIದಿಂದ ಎಷ್ಟೆಲ್ಲ ಸೈಬರ್ ಕ್ರೈಮ್ಸ್ ಆಗ್ತಾ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: AI ಈಗ ಎಲ್ಲರೂ AI ಮುಖಾಂತರನೇ ಎಲ್ಲ ಆಗ್ತಾ ಇರೋದು. ಈಗ ChatGPT ಆಯ್ತು, ಪ್ರತಿಯೊಂದನ್ನು AI ಇಲ್ಲ ಅಂದ್ರೆ ಏನು ಇಲ್ಲ. ಇಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು ಎಲ್ಲರಿಗೆ ಈಗ, ಯಾಕಂದ್ರೆ ಅನಿವಾರ್ಯ ಆಗಿದೆ ಈಗಿನ ಫಸ್ಟ್ ಜನರೇಷನ್. ಅದಕ್ಕೋಸ್ಕರ ಈ AI ಮುಖಾಂತರ ಡೀಪ್ ಫೇಕ್ ಕೆಲವೊಂದಿಷ್ಟು ಬಂದು ಆ ರೀತಿ ಡೀಪ್ ಫೇಕ್ ಆಗ್ತಕ್ಕಂಥದ್ದು ಕೆಲವೊಂದಿಷ್ಟು ಚೆನ್ನಾಗಿದೆ. ಅಥವಾ ಮಾರ್ಫಿಂಗ್ ಮಾಡೋದು, ಈ ಕೆಲವೊಂದಿಷ್ಟು ಅಫೆನ್ಸ್ಗಳು AI ಮುಖಾಂತರ ಆಗ್ತಾ ಇದಾವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಬಿಟ್ಟು ಅಥವಾ ನಿಮ್ಮದೇ ವಯಸ್ಸನ್ನು ನಿಮ್ಮದೇ ಯೂಸ್ ಮಾಡಿಬಿಟ್ಟು ನಿಮಗೆ ಕಳಿಸ್ಕೊಡ್ತಾರ, ಅಥವಾ ಇನ್ನೊಂದು ಯಾವುದೋ ಒಂದು ಕಾಲ್ ಮಾಡ್ತಾರೆ, ನಿಮ್ಮದೇ ವಯಸ್ಸು ನೀವು ರಿಪೀಟೆಡ್ಲಿ ನಿಮ್ಮದು 3-4 ಆಡಿಯೋ ಅವ್ರ ಹತ್ರ ಇದ್ದು ಅಂತಂದರೆ ಸೇಮ್ ಕಮಾಂಡ್ ಕೊಟ್ಟರೆ ಅಂದರೆ ನಿಮ್ಮದೇ ಆಡಿಯೋ ಅದರಲ್ಲಿ AI ಮುಖಾಂತರ ಜನರೇಟ್ ಆಗಿ ನೀವೇ ಮಾತಾಡ್ದಂಗೆ ಅವ್ರು ಮಾತಾಡ್ತಿರ್ತಾರೆ, ಬಟ್ ವಯಸ್ಸು ನಿಮ್ದು ಇರ್ತದೆ. ಅದು ಎಲ್ಲ ಬಂದಾದ ನಂತರ ಮನೆಗೆ ಫೋನ್ ಹೋಯ್ತು, ಈ ಫ್ರಾಡ್ಸ್ಟರ್ಗಳ ಕೈಯಾಗ ಸಿಕ್ತು, ನೀವೇ ಮಾತಾಡ್ತಾ ಇರ್ತೀರಿ, ಇಲ್ಲ ನಾನು ಹಿಂಗೆ ಅರೆಸ್ಟ್ ಆಗಿದ್ದೀನಿ ಇಮಿಡಿಯೇಟ್ ಇಷ್ಟು ದುಡ್ಡು ಕೊಡಿ ಅಂತ ನೀವೇ ಹೇಳಿದಾಗ ಮನೆಯವರು ಅನಿವಾರ್ಯವಾಗಿ ಕೊಡಬೇಕು. ಇಂಥವೆಲ್ಲ ಅಫೆನ್ಸ್ಗಳು ಈ AI ಮುಖಾಂತರ ಕೆಲವೊಂದಿಷ್ಟು ನಿಮ್ದು ವಯಸ್ಸನ್ನು ತೊಗೊಂಡ್ಬಿಟ್ಟು ಈ ರೀತಿ ಆಗ್ತಾ ಇದ್ದಾವೆ. ಕೆಲವೊಂದಿಷ್ಟು ವಿಡಿಯೋಗಳು AI ಮುಖಾಂತರ ತಮಗೆ ಹೆಂಗೆ ಬೇಕೋ ಹಂಗೆ ಎಡಿಟ್ ಮಾಡಿಬಿಟ್ಟು ಯಾರೋ ಮಾತಾಡಿದ್ರು ನೀವು ಮಾತಾಡಿದಂಗೆ ಕಳಿಸ್ಕೊಡ್ತಾರೆ.
2: ಸರ್, ರೈತರು ಇತ್ತೀಚಿನ ದಿನಗಳಲ್ಲಿ ಅವರಿಗೂ ಇಂಥ ಒಂದು ಸೈಬರ್ ಅಪರಾಧಕ್ಕೆ ಬಲಿ ಪಡ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಸುರಕ್ಷಿತವಾಗಿರ್ಲಿಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ನಾನು ರೈತರಿಗೆ ಯೂಶಲಿ ಆಗಿ ಜಾಸ್ತಿ ಸೈಬರ್ ಅಪರಾಧಗಳಿಗೆ ದಿಂದ ದೂರ ಇರೋರು ರೈತರು. ಯಾಕೆಂತಂದ್ರೆ ರೈತರ ಹತ್ತಿರ ನಿಮ್ಗೆ ಯಾವುದು ಸ್ಮಾರ್ಟ್ ಫೋನು ಆ ಫೋನು ಯಾರು ಯೂಸ್ ಮಾಡಲ್ಲ. ಅವ್ರಿಗೆ ಖಾಲಿ ಈ ಎಲ್ಲ ಇಂಥವೆಲ್ಲ ಏನು ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡಿಬಿಟ್ಟು ಯಾವುದು ಅಪ್ರೋಚ್ ಮಾಡಲಿಕ್ಕೆ ಟೈಮು ಇಲ್ಲ. ಯೂಶಲಿ ಜಾಸ್ತಿ ರೈತರು ಅದರಲ್ಲಿ ವಂಚನೆಗೊಳಗಾಗ್ತಾ ಇಲ್ಲ. ಕೆಲವೊಂದಿಷ್ಟು APK ಫೈಲ್ಸು ಅವು .APK ಆಮೇಲೆ ಬಯೋಮೆಟ್ರಿಕ್ ಕೆಲವೊಂದಿಷ್ಟು ಏನು ಬಂದಿದಾವ ಅದರಿಂದ ಸ್ವಲ್ಪ ಅವೇರ್ ಆಗಿದ್ರೆ ಸಾಕು. ಬಟ್ ಇಂಟರ್ನೆಟ್ ಮುಖಾಂತರ ಏನೇ ವ್ಯವಹರಿಸಬೇಕಾದ್ದು ಅಂತಂದ್ರೆ ರೈತರು ಅದು ಸಂಬಂಧಪಟ್ಟ ಕೆಲವೊಂದಿಷ್ಟು ಎಜುಕೇಶನ್ ಇರತಕ್ಕಂಥ ರೈತರು ಯೂಶಲಿ ಕೇರ್ಫುಲಿ ಆಗಿ ನಿಮ್ದು ಅಕೌಂಟ್ ಅನ್ನೋದು ಅಕೌಂಟ್ ಈಗ ಯಾವುದೋ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ನೀವು ಆಪರೇಟ್ ಮಾಡ್ತೀರಿ ಮನೆಯಲ್ಲಿ ಅಂತಂದ್ರೆ ನಿಮ್ದು ಮುಖ್ಯ ಆಗಿರ್ತಕ್ಕಂಥ ಅಕೌಂಟ್ ಅನ್ನ ಸಪರೇಟ್ ಆಗಿಡಿ. ಇಂಟರ್ನೆಟ್ ಮುಖಾಂತರ ನೀವು ಆಪರೇಟ್ ಮಾಡ್ಲಿಕ್ಕೆ ಅದಕ್ಕೊಂದು ಸಪರೇಟ್ ಅಕೌಂಟ್ ಮಾಡಿಬಿಟ್ಟು ಅದ್ರಲ್ಲಿ ಕೆಲವೊಂದಿಷ್ಟು ಅಮೌಂಟ್ ಹಾಕಿಬಿಟ್ಟು ನೀವು ಟ್ರಾನ್ಸಾಕ್ಷನ್ ಮಾಡಿ. ಇನ್ ಕೇಸ್ ನೀವು ಏನಾದರೂ ಬಲಿಪಶು ಆದ್ರೂ ನಿಮ್ ದುಡ್ಡು ಸ್ವಲ್ಪ ದುಡ್ಡು ಹೋಗ್ಲಿ, ಮೇನ್ ಅಕೌಂಟ್ ಇರ್ತಕ್ಕಂಥದ್ದು ಯಾವುದು ಡೀಟೇಲ್ಸ್ ಫ್ರಾಡ್ಸರ್ ಕಡೆ ಹೋಗೋದು ಬೇಡ ಅಂತ ಅನ್ನೋದು ಒಂದು ಅವರಲ್ಲಿ ವಿನಂತಿ ಅಷ್ಟೇ.
2: ಸರ್, ಪಾಲಕರ ಫೋನ್ ಮಕ್ಕಳ ಕೈಯಲ್ಲಿರುತ್ತೆ, ಅಂತ ಸಂದರ್ಭದಲ್ಲಿ ಪಾಲಕರು ಯಾವ ರೀತಿ ಅವೇರ್ನೆಸ್ ಮೂಡಿಸ್ಕೋಬೇಕು? ಬಿಕಾಸ್ ಎಷ್ಟೋ ಬಾರಿ ಯಾವುದೋ ಲಿಂಕ್ ನಾವು ಅವಾಗಿಂತ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಒಂದು ಲಿಂಕ್ ಅನ್ನು ನಾವು ಕ್ಲಿಕ್ ಮಾಡಿದ್ರೆ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಮಕ್ಕಳು ಲಿಂಕ್ ಅನ್ನ ಕ್ಲಿಕ್ಕೂ ಮಾಡಬಹುದು, ಏನೂ ಆಗ್ಬಹುದು. ಅಂತ ಸಂದರ್ಭದಲ್ಲಿ ಲಾಸ್ ಆಗೋದು ಪಾಲಕರದು, ಅದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ?
1: ಒಂದು ಪಾಲಕರು ಇದರಲ್ಲಿ ಮಕ್ಕಳ ಕೈಯಲ್ಲಿ ಫೋನನ್ನು ಕೊಡ್ಲಿಕ್ಕೆ ಹೋಗಬಾರ್ದು. ಮೊದಲೇದಾಗಿ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಅಂತಂದ್ರೆ ಈಗ ಮಕ್ಕಳು ಏನು ಮಾಡ್ತಾವ ಬಿಡ್ತಾವ ಅಂತ ಅನ್ನೋದು ಅಬ್ಸರ್ವೇಷನ್ ನಿಮಗೆ ಮಾಡ್ಲಿಕ್ಕಾಗಲ್ಲ. ಅದರಲ್ಲಿ ಅವರು ಏನು ಸರ್ಚ್ ಮಾಡ್ತಾರ ಅಥವಾ ಯಾವ್ದ್ರ ಈಗ ಅದರಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು, 3-4 ಕೇಸ್ ಸಿಟಿಯಲ್ಲಿ ಈ ರೀತಿ ಮೈನರ್ ಹುಡುಗರು ಸಂಬಂಧಪಟ್ಟ ನಮ್ಮಲ್ಲಿ ಅದು ಅಂದ್ರೆ ಸೈಬರ್ ಟಿಪ್ ಲೈನ್ ಅಂತ ಹೇಳ್ಬಿಟ್ಟು ಚೈಲ್ಡ್ ಫೋರ್ನೋಗ್ರಾಫಿ ಇರತಕ್ಕಂಥ ಸೈಟ್ ಅನ್ನ ಮಕ್ಕಳು ವಿಸಿಟ್ ಮಾಡ್ತಾರೆ ಅಪ್ಪನ ಮೊಬೈಲ್ ಇಂದ. ವಿಸಿಟ್ ಮಾಡಿದಾಗ ಅದರಲ್ಲಿ ಯಾವುದೋ ಒಂದು ಲೈಕ್ ಮಾಡ್ತಾರೆ ಅಥವಾ ಕಮೆಂಟ್ ಮಾಡ್ತಾರೆ, ಫಾರ್ವರ್ಡ್ ಮಾಡ್ತಾರೆ. ಲೈಕ್ ಕಮೆಂಟ್ ಫಾರ್ವರ್ಡ್ ನೀವೇನೋ ಈ ಚೈಲ್ಡ್ ಫೋರ್ನೋಗ್ರಾಫಿ ಬದಲು ಮಾಡಿದ್ರಂದ್ರೆ ಇಮಿಡಿಯೇಟ್ ಆಗಿ ನಮ್ದು ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಆಯ್ತು ಅಥವಾ NCRB ಇವು ರಿಪೋರ್ಟಿಂಗ್ ಏನ್ ಬರ್ತದಲ್ಲ ನಮ್ಮ CID ಅವರು ಪರ್ಟಿಕ್ಯುಲರ್ ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಇಂಥದ್ದು ಬಂತು ಅಂತಂದ್ರೆ ಡೈರೆಕ್ಟ್ ಸೈಬರ್ ಟಿಪ್ ಲೈನ್ದಿಂದ ಅಬ್ಸರ್ವೇಷನ್ ಮಾಡಿಬಿಟ್ಟು ಕೇಸ್ ಅನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ ನಮ್ಮ ಕಡೆ ಕಳಿಸ್ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ ಕೆಲವೊಂದು ಜನ ಈ ರೀತಿ ನೋಡಿದ್ವಲ್ಲ ಮಕ್ಕಳು ಏನೋ ಗೊತ್ತಿಲ್ಲದ ಮಾಡಿದ್ ಅಂದ್ರೆ ಗೊತ್ತಿಲ್ಲದೋ ಮಾಡಿದ್ದಕ್ಕಾಗಿ ಸರ್ ಈ ರೀತಿ ಹಿಂಗಾಗಿದೆ ಸರ್ ನಮ್ಮ ಮಗ ಫೋನ್ ತಗೊಂಡಿದ್ದ ಹಿಂಗಾಗಿದೆ ಸರ್ ನಮ್ಗೆ ಗೊತ್ತಾಗ್ಲಿಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ನಿಮ್ಮ ಮೊಬೈಲ್ ಇರ್ತದ, ನಿಮ್ಮ ಮೊಬೈಲ್ ಮುಖಾಂತರ ನೀವು ಲೈಕ್ ಮಾಡಿರ್ತೀರಿ ಫಾರ್ವರ್ಡ್ ಮಾಡಿರ್ತೀರಿ. ಈ ರೀತಿ ಚೈಲ್ಡ್ ಫೋರ್ನೋಗ್ರಾಫಿ ಬದಲು ಕೆಲವೊಂದು ಜನ ಮಕ್ಕಳಿಗೆ ಮೊಬೈಲ್ ಕೊಡೋದ್ರಿಂದ ಅಂತ ಅಫೆನ್ಸ್ಗಳು ಜಾಸ್ತಿ ಆಗ್ತಾ ಇದಾವೆ. ಅಥವಾ ಚೈಲ್ಡ್ ಫೋರ್ನೋಗ್ರಾಫಿ ಬದಲು ಯಾವುದೇ ರೀತಿ ಕಮೆಂಟ್ ಅನ್ನ ಸೆಕ್ಸುವಲ್ ಇಂಟೆಂಟ್ ಇರತಕ್ಕಂಥ ಮೆಸೇಜ್ಗಳನ್ನ ಲೈಕ್ ಮಾಡೋದು ಫಾರ್ವರ್ಡ್ ಮಾಡೋದು ಚೈಲ್ಡ್ ಸಂಬಂಧಪಟ್ಟಂಗೆ ಅದು ಅಪರಾಧ ಆಗಿದೆ. ಅದ್ರ ಸಲುವಾಗಿ ಆ ಕುರಿತು ಮಕ್ಕಳಲ್ಲಿ ಮೊಬೈಲ್ ಕೊಡ್ಲಿಕ್ಕೆ ಹೋಗಬಾರ್ದು. ನೀವು ಮಾತು ಮೊಬೈಲ್ ಕೊಟ್ಟರು ಜಸ್ಟ್ ಇದು ಆನ್ಲೈನ್ ಕ್ಲಾಸಸ್ ಅವು ಇದು ಅಷ್ಟರ ಮಟ್ಟಿಗೆ ಸೀಮಿತವಾಗಿರ್ರಿ, ಅವ್ರು ಏನ್ ಮಾಡ್ತಾ ಇರ ಅಬ್ಸರ್ವೇಷನ್ ಮಾಡಿ ಅಷ್ಟೇ.
2: ಅಬ್ಸಲ್ಯೂಟ್ಲಿ, ಬಹಳ ಮುಖ್ಯವಾಗಿ ಇದು ಬಹಳ ಜಾಸ್ತಿ ನೀವು ಅದನ್ನ ಹಂಚ್ಕೊಂಡ್ರಿ, ಅದಕ್ಕೆ ಧನ್ಯವಾದ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ ಸೈಬರ್ ಕ್ರೈಮ್ ಅವೇರ್ನೆಸ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಇನ್ ಸೈಬರ್ ಕ್ರೈಮ್ ಎಕನಾಮಿಕ್ ಅಫೆನ್ಸ್ ಅಂಡ್ ನಾರ್ಕೋಟಿಕ್ಸ್ ಪೊಲೀಸ್ ಸ್ಟೇಷನ್ ಬೆಳಗಾವಿಯಿಂದ ಶ್ರೀ BR ಗಡ್ಡೇಕರ್ ಅವರು. ಸರ್, ತಮ್ಮ ಇಲಾಖೆಯಿಂದ ಮತ್ತೆ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?
1: ಅಲ್ಲ, ನಮ್ಮಲ್ಲಿ ಈಗ ಸುಮಾರು ಒಂದು ಇಲ್ಲ ಅಂತಂದ್ರೂ 3,000 ಅವೇರ್ನೆಸ್ ಕಾರ್ಯಕ್ರಮಗಳು ಎಲ್ಲ ಕಡೆ ಆಗಿದಾವೆ. ಆಲ್ಮೋಸ್ಟ್ ನಮ್ಮ ಸಿಬ್ಬಂದಿಗಳು ಪ್ರತಿದಿನ ಅವ್ರಿಗೆ ಇಷ್ಟಿಷ್ಟು ಮಾಡಬೇಕು ಅಂತ ಟಾರ್ಗೆಟ್ ಇದೆ, ಹೋಗಿ ಅವೇರ್ನೆಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಸೈಬರ್ ಕ್ರೈಮ್ ಮೇನ್ ಇರೋದು ಅವೇರ್ನೆಸ್ ಮೇಲೆ ಇರೋದು. ಯಾಕಂತಂದ್ರೆ ಜನರಲ್ಲಿ ಇದ್ರ ಬದಲು ನಾವು ಯಾವ ರೀತಿ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಆಯ್ತು ಸೈಬರ್ ಕ್ರೈಮ್ಸ್ ಬದಲು ಅವೇರ್ನೆಸ್ ನಾವು ಕೊಡ್ತೀವಲ್ಲ ಅಷ್ಟು ಅಪರಾಧಗಳಿಂದ ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಿಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಮೇನ್ ಆಗಿರೋದು ಅವೇರ್ನೆಸ್ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾವು ಅವೇರ್ನೆಸ್ ಅನ್ನ ಜಾಸ್ತಿ ಒತ್ತು ಕೊಟ್ಟು ಆಲ್ಮೋಸ್ಟ್ ಎಲ್ಲ ಕಡೆ ನಮ್ಮ ಪ್ರಿಂಟೆಡ್ ಭಿತ್ತಿ ಪತ್ರಗಳನ್ನ ಹಂಚೋದು ಮುಖಾಂತರ ಆಯ್ತು ಅಥವಾ ಡಿಜಿಟಲ್ ಬೋರ್ಡ್ಗಳಲ್ಲಿ ಕೆಲವೊಂದಿಷ್ಟು ಜನ ಡಿಸ್ಪ್ಲೇ ಮಾಡೋದು ಮುಖಾಂತರ ಆಯ್ತು ಅಥವಾ ಈ ಸದ್ಯ ಟ್ರೆಂಡಿಂಗ್ ಅಲ್ಲಿ ಬರ್ತಕ್ಕಂಥ ಯಾವ ರೀತಿ ಸೈಬರ್ ಫ್ರಾಡ್ ಆಗ್ತಾ ಇದಾವೆ ಅದ್ರ ಬದಲು ಯಾವ ರೀತಿ ಅವೇರ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ನ್ಯೂಸ್ ಚಾನಲ್ ಅಲ್ಲಿ ಮೀಡಿಯಾದಲ್ಲಿ ಅದ್ರ ಬದಲು ಕೆಲವೊಂದಿಷ್ಟು ನಮ್ಮ ಮೇಲಾಧಿಕಾರಿಗಳು ಈ ಕೂತು ಹೇಳ್ತಾ ಇದ್ದಾರೆ. ಅವು ಆಗ್ತಾ ಇದ್ದಾವೆ. ನಾವು ಎಲ್ಲ ಕಡೆ ಸ್ಕೂಲು ಕಾಲೇಜಸ್ಸು ಆಮೇಲೆ ದೊಡ್ಡ ದೊಡ್ಡ ಫಂಕ್ಷನ್ ಅಲ್ಲಿ ಹೋಗ್ಬಿಟ್ಟು ಸೈಬರ್ ಕ್ರೈಮ್ಗಳಿಂದ ತಮ್ಮನ್ನ ತಾವು ಯಾವ ರೀತಿ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋದ್ರ ಬದಲು ಸಾರ್ವಜನಿಕರು ತಿಳಿ ಹೇಳ್ತಾ ಇದ್ದೀವಿ. ಇದರಲ್ಲಿ ಎಷ್ಟು ಅವೇರ್ನೆಸ್ ಮಾಡಿದ್ರು ಇನ್ನ ಕಡಿಮೆ ಇದೆ. ಒಂದು ಫೀಲ್ಡ್ ಅವೇರ್ನೆಸ್ ಮಾಡಿ ಹೋಗ್ಬಿಟ್ಟು ಆದ ನಂತರ ಫಾರೆಸ್ಟರ್ಗಳು ಇನ್ನೊಂದು ಮತ್ತೊಂದು ಹುಡುಕಿರ್ತಾರೆ. ಅದಕ್ಕೋಸ್ಕರ ಕಂಟಿನ್ಯೂಯಸ್ ಆಗಿ ರಿಪೀಟೆಡ್ಲಿ ಅವೇರ್ನೆಸ್ ಇದರಲ್ಲಿ ಇಂಪಾರ್ಟೆಂಟ್ ಇದೆ.
3: ಅಬ್ಸಲ್ಯೂಟ್ಲಿ
1: ಅವೇರ್ನೆಸ್ ಮಾಡ್ತಾ ಇದೀವಿ ನಮ್ಮಿಂದ ಸೈಬರ್ದಿಂದ.
3: ಸರ್, ಆಚೆ ಕೇಳುಗರು ಇರ್ತಾರೆ, ಆ ಊರಿಗೆ ಯಾವ ರೀತಿ ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಸೈಬರ್ ಅವೇರ್ನೆಸ್?
1: ಸೈಬರ್ ಅವೇರ್ನೆಸ್ ಅಂತಂದ್ರೆ ನಾನು ಒಂದೇ ಇಷ್ಟ ಹೇಳ್ತೀನಿ, ಎದಕ್ ಸೈಬರ್ ಫ್ರಾಡ್ಸ್ ಆಗ್ತಾ ಇದಾವ, ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಯ್ತು, ಕೆಲವೊಂದಿಷ್ಟು ಫ್ರಾಡ್ಗಳು ಯಾಕೆ ಆಗ್ತಾ ಇದಾವ ಅಂತಂದ್ರೆ ಆಸೆ. ಏನ್ ಆಸೆ ಅಂತಂದ್ರೆ ಇಮಿಡಿಯೇಟ್ ಆಗಿ ದುಡ್ಡು ಗಳಿಸ್ತಕ್ಕಂತ ಆಸೆ, ಅಥವಾ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ನಾವು ಆಸೆಗೆ ಮರುಳಾದೀವಿ ಅಂತಂದ್ರೆ ನಾವು ಅಪರಾಧ ಮಾಡ್ತಾ ಇದ್ದೀವಿ, ಅಪರಾಧಕ್ಕೆ ಎಲ್ಲರೂ ತುತ್ತಾಗ್ತಾ ಇದ್ದೀವಿ ಅಂತ ಅನ್ನೋದು ಅದರಲ್ಲಿ ಕಾಡಗಿರ್ತದೆ. ಗ್ರೀಡಿನೆಸ್ ಅಂತಂದು ಬರ್ತದಲ್ಲ,
3: ಎಕ್ಸಾಕ್ಟ್
1: ಎಲ್ಲಕ್ಕೂ ಸೈಬರ್ ಫ್ರಾಡ್ಗೆ ಈ ಗ್ರೀಡಿನೆಸ್ ಇಂಪಾರ್ಟೆಂಟು. ಆ ಗ್ರೀಡಿನೆಸ್ ಇದ್ರಲಿಲ್ಲ ಅಂತಂದ್ರೆ ಸೈಬರ್ ಫ್ರಾಡೇ ಆಗಲ್ಲ. ಅದಕ್ಕೋಸ್ಕರ ಸಾರ್ವಜನಿಕರಲ್ಲಿ ಇಷ್ಟೇ, ನಿಮ್ಗೆ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿಬಿಟ್ಟು ಅಥವಾ ನೀವು ಅದನ್ನ ನೋಡಿಬಿಟ್ಟು ಯಾವುದೇ ದುಡ್ಡು ಗಳಿಸ್ಲಿಕ್ಕೆ ಯಾವ್ದಾದ್ರೂ ಶಾರ್ಟ್ಕಟ್ ಮಾರ್ಗಗಳು ಇದಾವೆ ಅಂತೇಳಿ ನಿಮ್ ತಲೆಯಲ್ಲಿದ್ರೆ ಬಿಟ್ಬಿಡಿ, ಅದರಿಂದ ನೀವು ಸೈಬರ್ ವಂಚನೆಗೆ ಒಳಗಾಗು ಜಾಸ್ತಿ ಇದೆ. ಯಾವುದು ಈ ರೀತಿ ಸಿಸ್ಟಮ್ ಅಲ್ಲಿ ಇಮಿಡಿಯೇಟ್ ಆಗಿ ತತ್ಕ್ಷಣ ದುಡ್ಡು ಗಳಿಸ್ತಕ್ಕಂಥ ಆಫರ್ಗಳು ಯಾವುದೂ ಇಲ್ಲ. ಈ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಕೂತ್ಬಿಟ್ಟು ನಿಮ್ಗೆ ದುಡ್ಡು ಹಾಕಿಸ್ತಾರೆ, ಅವು ಕೆಲವೊಂದಿಷ್ಟು ಇದಾವ. ಈ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ನಿಮಗೆ ಇಮಿಡಿಯೇಟ್ ಏನ್ ಮಾಡ್ತಾರೆ, ಫಸ್ಟ್ ಒಂದು ಎರಡು ಮೂರು ಸ್ಟಾರಿ ನಿಮಗೆ ಪ್ರಾಫಿಟ್ ಕೊಟ್ಟಂಗೆ ಮಾಡ್ತಾರೆ. ಅವಾಗ ನಿಮಗೆ ಆಸೆ ಹುಟ್ಟುತ್ತೆ, ಅಲ್ಲಿ ಆಸೆ ಬಂತು, ಏನು ದುಡ್ಡು ಗಳಿಸ್ಬೋದು ನಾನು ಅಂತೇಳಿ ನೀವು ಮತ್ತೆ ಅದರಲ್ಲಿ ಇನ್ವೆಸ್ಟ್ ಮಾಡ್ಕೋತ ಮಾಡ್ಕೋತ ಹೋಗ್ತೀರಿ. ಅದರಲ್ಲಿ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮ್ದು ಇಷ್ಟು ಪ್ರಾಫಿಟ್ ಇದೆ ಅಂತ ತೋರಿಸ್ತಾರೆ, ನೆಕ್ಸ್ಟ್ ವಾಪಸ್ ನೀವು ಅದ್ರ ಈಗ 10 ಲಕ್ಷ ತಕ ಹೋಗುತ್ತೆ, ಆಮೇಲೆ ನೀವು ವಿಡ್ರಾ ಮಾಡ್ಕೊಳಕ್ಕೆ ಹೋದ್ರೆ ಅಂದ್ರೆ ಇಲ್ಲ ಇದಕ್ಕೆ 30% ನೀವು ಟ್ಯಾಕ್ಸ್ ತುಂಬಬೇಕು, ಫ್ರಾಡ್ಸ್ಟರ್ಗಳು ಅಲ್ಲಿ ಶುರು ಆಗುತ್ತೆ. ಅದಕ್ಕೆ ನಾವು ಹೇಳೋದೇನು, ವರ್ಕ್ ಫ್ರಮ್ ಹೋಮ್ ಇರಲಿ, ಯಾವುದೇ ನಿಮ್ಗೆ ತತ್ಕ್ಷಣ ನಿಮ್ಗೆ ದುಡ್ಡು ಕೊಡ್ತಾ ಇದಾರೆ, ನಿಮ್ಗೆ ಒಮ್ಮೆ ಖುಷಿಯಾಗಿ ನೀವು ಆಸೆ ಹೋಗ್ಬಿಟ್ಟು ನೀವು ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಂದ್ರೆ ಅಲ್ಲಿ ಸೈಬರ್ ವಂಚನೆ ಒಳಗಾಗೋದು 100% ಶೋರ್.
3: ಆಸೆಯೇ ದುಃಖಕ್ಕೆ ಮೂಲ ಅಂದಾಗೆ
1: ಸೈಬರ್ ಕ್ರೈಮ್ಗೆ ಮೂಲ ಕಾರಣ.
3: ನಾವು ಬಹಳ ಸಂಕ್ಷಿಪ್ತವಾಗಿ ಲೈನ್ ನಲ್ಲಿ ಆಕ್ಚುಲಿ ಎಲ್ಲ ಬಂತು ಸರ್, ತಾವು ಹೇಳಿದ್ರಲ್ಲ ಆಸೆ ಅಂತ. ಸೊ
1: ಆಮೇಲೆ ಈ ಮೇನ್ ಆಗಿರ್ತಕ್ಕಂಥದ್ದು ಈ ಸೋಷಿಯಲ್ ಮೀಡಿಯಾ.
3: ಎಸ್ ಸರ್,
1: ಸೋಷಿಯಲ್ ಮೀಡಿಯಾ ಆರ್ ದ ಗೇಟ್ ವೇ ಆಫ್ ದ ಸೈಬರ್ ಕ್ರೈಮ್ಸ್ ಅಂತ ಹೇಳ್ತಾರೆ. ಈ ಎಲ್ಲಾ ಸೈಬರ್ ಕ್ರೈಮ್ಗಳಿಗೆ ಗೇಟ್ ವೇನೆ ಸೋಷಿಯಲ್ ಮೀಡಿಯಾ
3: ಗೇಟ್ ವೇ.
1: ಯಾಕಂತಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಖಾಲಿ ಬಿಟ್ಟು ಫೇಸ್ಬುಕ್ ಅಲ್ಲಿ ಟ್ರೋಲ್ ಮಾಡ್ಕೋತ ಯಾವ್ದಾರ ಕ್ಲಿಕ್ ಮಾಡ್ತೀವಿ, ಅಲ್ಲಿ ಆಸೆ ಹೋಗ್ತೀವಿ, ಇದರಲ್ಲಿ ದುಡ್ಡು ಹಿಂಗೆ ಕಳಿಸ್ತಾ ಇದ್ದಾನೆ ಅಂತ ಹೋಗ್ತೀವಿ. ಎಲ್ಲಾ ಒಂದೊಂದು ಅಫೆನ್ಸ್ಗಳಿಗೆ ಒಂದೊಂದು ಸೋಷಿಯಲ್ ಮೀಡಿಯಾ ಮುಖಾಂತರನೇ ಅಲ್ಲಿ ಹೊಂಚಾಕೆ ಅಲ್ಲಿಂದ ಇವರು ಫ್ರಾಡ್ಗಳಿಗೆ ಹೋಗ್ತಾವ. ಈ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಕೆಲವೊಂದಿಷ್ಟು ಜನ ಟ್ರೇಡಿಂಗ್ ಗಿಡಿಂಗ್ ಅಲ್ಲಿ ಕೋಟ್ಗಟ್ಟಲೆ ದುಡ್ಡು ಹಾಕಿ ಬಂದಿದ್ದಾರೆ. ಎಲ್ಲಿ ಎಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾ ಅಲ್ಲಿ ಬರ್ತಕ್ಕಂಥ ಆಡ್ಸ್ಗಳು ಏನದಾವ ಅದರಿಂದ ದೂರ ಇರ್ರಿ ಅಷ್ಟೇ, ಬೇರೆ ಏನೂ ಇಲ್ಲ. ಸಾರ್ವಜನಿಕರು ಅದರಿಂದ ದೂರ ಇದ್ರು ಅಂದರೆ ಅದರಲ್ಲಿ ಬರ್ತಕ್ಕಂಥ ಯಾವುದೇ ಅಡ್ವರ್ಟೈಸ್ಮೆಂಟು ಅಥವಾ ಇಮಿಡಿಯೇಟ್ ನಿಮ್ಮನ್ನು ಆಸೆಗೆ ದುಡ್ಡು ಗಳಿಸ್ಬೋದು ಅಂತಕ್ಕಂಥ ಅಡ್ವರ್ಟೈಸ್ಮೆಂಟ್ ಏನು ಬರ್ತಾವ ಅದರಿಂದ ದೂರ ಇದ್ರೆ ಸಾಕು.
3: ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಬಹಳ ಮುಖ್ಯವಾಗಿ ಈಗ ಬ್ಯಾಂಕ್ ಅಕೌಂಟ್ಸ್, ಅದರಲ್ಲಿಯೂ ಮ್ಯೂಲ್ ಅಕೌಂಟ್ಸ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ನೋಡಿ, ಇಂಪಾರ್ಟೆಂಟ್ ಇದೆ ಕ್ವಶನ್ ಇದು. ಮ್ಯೂಲ್ ಅಕೌಂಟ್ಸ್ ಅಂತಂದ್ರೆ ಈ ಸೈಬರ್ ಅಲ್ಲಿ ಕರಿತಕ್ಕಂಥ ಅದೊಂದು ವರ್ಡ್. ಮ್ಯೂಲ್ ಅಕೌಂಟ್ ಅಂತಂದ್ರೆ ಈ ಒಂದು ಅಕೌಂಟ್ ಅನ್ನು ಓಪನ್ ಮಾಡಿಬಿಟ್ಟು ನೀವು ಅದನ್ನ ನಿಮ್ಮ ಜೆನ್ಯೂನ್ ಪರ್ಪಸ್ಗೋಸ್ಕರ ಯೂಸ್ ಆಗಲಿಲ್ಲ ಅಥವಾ ಯಾವುದೇ ಒಂದು ಫ್ರಾಡ್ಸ್ಟರ್ ಪರ್ಪಸ್ ಸಲುವಾಗಿ ಅಥವಾ ಗೇಮಿಂಗ್ ಪರ್ಪಸ್ ಅಥವಾ ಇನ್ನು ಯಾವುದೇ ಬೇರೆಯವರು ಆಪರೇಟ್ ಮಾಡಿದ್ರು ಅಂತಂದ್ರೆ ದಟ್ಸ್ ಅಕೌಂಟ್ ಕಾಲ್ಡ್ ಮ್ಯೂಲ್ ಅಕೌಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಅಕೌಂಟ್ ಓಪನ್ ಮಾಡಿಬಿಟ್ಟು ನೀವೇ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಮ್ಯೂಲ್ ಅಕೌಂಟ್ ಆಗಲ್ಲ, ನಿಮ್ ಪರ್ಪಸ್ ಯೂಸ್ ಮಾಡ್ತಿದ್ರೆ ಮ್ಯೂಲ್ ಅಕೌಂಟ್ ಆಗಲ್ಲ. ಈಗ ಬೆಳಗಾಮಲ್ಲಿ ಹೊಸ ಟ್ರೆಂಡಿಂಗ್ ಸ್ಟಾರ್ಟ್ ಆಗಿದೆ. ಏನಂತಂದ್ರೆ ನೀವು ಅಕೌಂಟ್ ಓಪನ್ ಮಾಡ್ಬಿಟ್ಟು ಕೊಡಿ, ನಿಮ್ಗೆ ಅಕೌಂಟ್ಗೆ 5,000 ರೂಪಾಯಿ ರೆಂಟ್ ಕೊಡ್ತೀವಿ ತಿಂಗಳಿಗೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಗ್ಯಾಂಗ್ಗಳು ಆಪರೇಟ್ ಮಾಡಿದಾವ. ಈ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಒಂದು ಕೇಸು ಆಗಿದೆ. ಅದ್ರ ಸಂಬಂಧಪಟ್ಟಂಗೆ ಏನ್ ಮಾಡ್ತಾರೆ ಅಂತಂದ್ರೆ ಸಾರ್ವಜನಿಕರಿಂದ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿಸ್ತಾರೆ. ಓಪನ್ ಮಾಡಿಬಿಟ್ಟು ಅವ್ರಿಗೆ ಎಲ್ಲ ಮೊಬೈಲ್ ಸಿಮ್ ಅನ್ನು ತಗೋಬೇಕು, ಅಕೌಂಟ್ ಓಪನ್ ಮಾಡಬೇಕು, ಮಾಡಿಬಿಟ್ಟು ಅದನ್ನ ರೆಂಟ್ ಮುಖಾಂತರ ಬಾಡಿಗೆ ಮುಖಾಂತರ ಬೇರೆಯವ್ರಿಗೆ ಆಪರೇಟ್ ಮಾಡ್ಲಿಕ್ಕೆ ಕೊಡ್ತಾರೆ. ಯಾಕೆ ಕೊಡ್ತಾರ ಅಂತಂದ್ರೆ ಇವೆಲ್ಲ ಈ ಫ್ರಾಡ್ಸ್ಟರ್ಗಳು ಇಂಥ ಅಕೌಂಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಅಫಾನ್ಸ್ ಸೈಬರ್ ವಂಚನೆ ಮಾಡಿದ ದುಡ್ಡನ್ನು ಆ ಅಕೌಂಟ್ಗಳಿಗೆ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಆ ಅಕೌಂಟ್ದಿಂದ ಇನ್ನ ಬೇರೆ ಬೇರೆ ಅಕೌಂಟ್ಗಳ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿಸಿ ಅಲ್ಟಿಮೇಟ್ ತಮ್ಮ ಗುರಿಯನ್ನು ತಲುಪಿಸ್ಕೋಸ್ಕರ ಈ ಅಕೌಂಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಮ್ಯೂಲ್ ಅಕೌಂಟ್ಸ್ ಏನಿದಾವ, ರೆಂಟ್ಗೋಸ್ಕರ 5,000 ಆಸೆಗೋಸ್ಕರ ಇವ್ರು ನಮ್ಮವ್ರು ಯಾರ್ಯಾರು ದುಡ್ಡುಗೂ ಕೊಟ್ಬಿಟ್ಟು ದುಡ್ಡು ತಗೊಂಡ್ಬಿಟ್ಟು ಅಕೌಂಟ್ಸ್ ಓಪನ್ ಮಾಡಿದ್ದಾರೆ. ಇವೆಲ್ಲ ಅಕೌಂಟ್ಗಳನ್ನ ಮ್ಯೂಲ್ ಅಕೌಂಟ್, ಇವೆಲ್ಲ ಮ್ಯೂಲ್. ಸುಮಾರು ಬೆಳಗಾಂ ಸಿಟಿಯಲ್ಲಿ ನಾವು ಅಷ್ಟು ಲೆಕ್ಕ ಹಾಕ್ಬೇಕಂತ ಒಂದು 50,000 ಮ್ಯೂಲ್ ಅಕೌಂಟ್ ಓಪನ್ ಇದಾವ, ನಂಬಬೇಕಾಗಲ್ಲ.
3: ನಿಜ
1: ಆದ್ರೂ ಈ ಸಾರ್ವಜನಿಕರು ಇದರಲ್ಲಿ ಯಾಕೆ ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಿಬಿಟ್ಟಿವಿ, ನಮ್ಗೆ 5,000 ರೂಪಾಯಿ ಕೊಟ್ಟು ನಮ್ಮ ಅಕೌಂಟ್ ಅಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದು ಒಂದು ಭ್ರಮೆ ಇತ್ತಂತಂದ್ರೆ ಅದರಿಂದ ಹೊರಗೆ ಬರೋದು ಚಲೋ. ಯಾಕಂತಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಒಂದ್ ದಿವಸಿಗೆ 50 ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತಾರೆ ಫ್ರಾಡ್ಸ್ಟರ್ಸ್. ಒಂದ್ ದಿವಸದಲ್ಲಿ ಮಾಡಿದ್ರಂತಂದ್ರೆ ಕೆಲವೊಂದಿಷ್ಟು ಅಕೌಂಟ್ ಅಲ್ಲಿ ಎರಡೆರಡು ಕೋಟಿ ಟ್ರಾನ್ಸಾಕ್ಷನ್ ಆಗಿದಾವ. ನಿಮಗೇನಾಗತ್ತೆ, ಎಲ್ಲೆಲ್ಲಿ ಈ 50 ಕೋಟಿ ಹಣದು ಫ್ರಾಡ್ ಕೇಸ್ ರಿಜಿಸ್ಟರ್ ಆಗಿದಾವಲ್ಲ, ಅಲ್ಲಿ ಅಲ್ಲಿ ಕಂಪ್ಲೇಂಟ್ ಅಲ್ಲಿ ನೀವೇ ಆರೋಪಿ ಆಗ್ತೀರಿ. ಯಾಕೆ ನಿಮ್ ಬ್ಯಾಂಕ್ ಅಕೌಂಟ್ ಯೂಸ್ ಆಗಿರ್ತದ, ನಿಮ್ಮ ಅಕೌಂಟ್ ಕ್ರೆಡಿಟ್ಸ್ ಅಲ್ಲಿ ಇರ್ತದ, ನಿಮ್ಮ ಅಕೌಂಟೇ ಯೂಸ್ ಮಾಡೋದವರು ನಿಮ್ನ ಅರೆಸ್ಟ್ ಮಾಡ್ಕೊಂತ ಒಂದು ಹೋಗ್ತಾರೆ ಅಲ್ಲಿ. ಆಮೇಲೆ ಈ ಇನ್ಕಮ್ ಟ್ಯಾಕ್ಸ್ ಇಂದ ನಿಮ್ಗೆ ನೋಟಿಸ್ ಬರ್ತಾವ, ಎಲ್ಲರ ಕಡೆಯಿಂದ ನೋಟಿಸ್ ಬರ್ತದೆ ಈ ಮ್ಯೂಲ್ ಅಕೌಂಟ್ ಓಪನ್ ಮಾಡಿಕೊಡೋದ್ರಿಂದ. ನಂದೇನಾಗೋದಿದೆ, ನನ್ಗೆ 5,000 ರೂಪಾಯಿ ಕೊಟ್ಟು ತಿಂಗಳಿಗೆ 5,000 ರೂಪಾಯಿ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತಿಳಿದ್ಬಿಟ್ಟು ನೀವೇನು ಮಾಡಿಟ್ಟಿದ್ರಾದ್ರೆ, ನೀವು ಎಲ್ಲ ಕಡೆಯಿಂದ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ವಕೀಲ್ ಹಿಡ್ಕೊಂಡು 5,000 ಸಲುವಾಗಿ 5,00,000 ಖರ್ಚು ಮಾಡಿಬಿಟ್ಟು ಎಲ್ಲ ಕಡೆ ಓಡಾಡಬೇಕಾಗುತ್ತೆ ದೇಶ ತುಂಬ ಎಲ್ಲ. ಅದಕ್ಕೋಸ್ಕರ ಸಾರ್ವಜನಿಕರು ನ್ಯೂ ಬ್ಯಾಂಕ್ ಅಕೌಂಟನ್ನು ನೀವೇ ಯೂಸ್ ಮಾಡಿ. ಅವ್ನು ನಿಮಗೆ ರೆಂಟ್ ಕೊಟ್ಟು 5,000 ರೂಪಾಯಿ ಕೊಡ್ತಾನೆ 20,000 ರೂಪಾಯಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಿಮ್ಮ ಅಕೌಂಟ್ ಓಪನ್ ಮಾಡಿಬಿಟ್ಟು ಇನ್ನೊಬ್ರಿಗೆ ಆಪರೇಟ್ ಮಾಡಕ್ಕೆ ಕೊಟ್ಟಿದ್ರಂತಂದ್ರೆ ದೇಶ ತುಂಬೆಲ್ಲ ಕೇಸ್ ರಿಜಿಸ್ಟರ್ ಆಗ್ತಾವ, ದೇಶ ತುಂಬೆಲ್ಲ ಓಡಾಡಬೇಕಾಗತ್ತೆ. ಆಮೇಲೆ
3: ಒಂದು ಪ್ರವಾಸ ಅಂತ ಬಂದಾಗ ಹೋಟೆಲ್ ಬುಕಿಂಗ್ ಅಂತ ಬಂದೇ ಬರುತ್ತೆ, ಅಂತ ಸಂದರ್ಭದಲ್ಲಿ
1: ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಹೋಟೆಲ್ಗೆ ಹೋಗ್ತೀವಿ, ಆನ್ಲೈನ್ ಹೋಟೆಲ್ ಬುಕಿಂಗ್ ಮಾಡ್ತೀವಿ, ಕೆಲವೊಂದಿಷ್ಟು ಸೈಟ್ ಹಿಂಗ ಇದಾವಲ್ಲ, ಸೇಮ್ ದ ಫರ್ನ್ ಹೋಟೆಲ್ ಇದೆ, ದ ರಿಜಂತಾ ಇದೆ, ಸೇಮ್ ಫಾರ್ಮೆಟ್ ಅಲ್ಲಿ ಸೇಮ್ ಅಲ್ಲಿ ಎರಡೆರಡು ಅಕೌಂಟ್ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದಾವ. ಒಂದು ಒರಿಜಿನಲ್ ಫಾರ್ಮ್ದವ್ರದಿದೆ, ಒಂದು ಒರಿಜಿನಲ್ ರಿಜಂತಾದವ್ರದಿದೆ, ಒಂದು ಒರಿಜಿನಲ್ ಫೈವ್ ಅವ್ರದಿದೆ. ಅದೇ ರೀತಿ ಫೇಕ್ ಅನ್ನ ಮೊಬೈಲ್ ಅಕೌಂಟ್ ಹಾಕ್ಬಿಟ್ಟು ಗೂಗಲ್ ಅಲ್ಲಿ ಇನ್ಸಲ್ಟ್ ಮಾಡಿದ್ದಾರೆ ಎಲ್ಲ. ಅದಕ್ಕೋಸ್ಕರ ನೀವು ಸರ್ಚ್ ಮಾಡ್ಬೇಕಾದ್ರೆ ಅಂದ್ರೆ ಯಾವ್ದು ಒರಿಜಿನಲ್ ಇದೆ ಯಾವ್ದು ಡುಪ್ಲಿಕೇಟ್ ಇದೆ ಅನ್ನೋದನ್ನ ತಿಳಿದುಕೊಳ್ಳಿ. ತಿಳಿದುಕೊಂಡ್ಬಿಟ್ಟು ಬುಕಿಂಗ್ ಮಾಡಿ, ಆನ್ಲೈನ್ ಅಲ್ಲಿ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ನೀವು ಬುಕ್ ಮಾಡೋದಾಯ್ತು ಅಥವಾ ನೀವು ಅವ್ರದ್ದು ಲ್ಯಾಂಡ್ಲೈನ್ ನಂಬರ್ ಕನ್ಫರ್ಮ್ ಮಾಡಲಾರ್ದ ನೀವು ಬುಕಿಂಗ್ ತಗೊಳ್ಳೋದಾಯ್ತು ಮಾಡಿದ್ರಂತಂದ್ರೆ ಮೋಸಕ್ಕೊಳಗಾಗೋದು ಬಹಳ. ಯಾಕೆಂತಂದ್ರೆ ನಮ್ಮ ಸಿಟಿಯಲ್ಲಿ ಕೆಲವೊಂದಿಷ್ಟು ಹೋಟೆಲ್ಗಳಿಂದ ಫಾರ್ ಎಕ್ಸಾಂಪಲ್ ಫರ್ನ್ ಹೋಟೆಲಿಂದ ಬುಕಿಂಗ್ ಮಾಡಿಬಿಟ್ಟು ಅಲ್ಲಿ ಕೌಂಟರ್ಗೆ ಬಂದ್ಬಿಟ್ಟು ಜಗಳ ಮಾಡಿದವ್ರು ಇದ್ದಾರೆ, ಏ ನಾನು ಬುಕಿಂಗ್ ಮಾಡಿದ್ದೀನಲ್ಲ ದುಡ್ಡು ಪೇಮೆಂಟ್ ಆಗಿದಿಲ್ಲ ಅಂತ. ಯಾರಿಗೆ ಮಾಡಿದ್ದಾರೆ? ಫ್ರಾಡ್ ಸ್ಟಾರ್ಗೆ ಮಾಡಿದ್ದಾರೆ, ಹೋಟೆಲ್ನವ್ರಿಗೆ ಮಾಡಿಲ್ಲ. ಸೇಮ್ ವೆಬ್ಸೈಟ್ ಅಲ್ಲಿ ಸೇಮ್ ಅಲ್ಲಿ ಬೇರೆದವ್ರು ಫ್ರಾಡ್ ಸ್ಟಾರ್ ಆಪರೇಟ್ ಮಾಡ್ತಾನೆ. ನೀವು ಯಾವ ರೀತಿ ಮೆಸೇಜ್ ಮಾಡ್ತಿರಲ್ಲ ವಾಟ್ಸಪ್ ಅಲ್ಲಿ ಹೋಗ್ಬಿಟ್ಟು ಪರ್ ರೂಮ್ ಏನು, ರೂಮ್ ರೆಂಟ್ ಏನು, ಎಷ್ಟು ಅಡ್ವಾನ್ಸ್ ತುಂಬಬೇಕು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಹೋಟೆಲ್ ಬುಕಿಂಗ್ ಸಂಬಂಧಿಸಿದಂತೆ ನೀವು ಅವ್ರದ್ದು ಲ್ಯಾಂಡ್ಲೈನ್ ನಂಬರ್ ಏನಿದೆ ನೋಡ್ಬಿಟ್ಟು ಲ್ಯಾಂಡ್ಲೈನ್ ನಂಬರ್ ಕನ್ಫರ್ಮ್ ಮಾಡ್ಕೊಳ್ಳಿ, ಜಿನಿಯನ್ ನಂಬರ್ ಯಾವ್ದಿದೆ ನೋಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ರಿ. ನೀವು ಇಂಟರ್ನೆಟ್ ಆನ್ಲೈನ್ ಮುಖಾಂತರ ಬುಕಿಂಗ್ ಮಾಡಬೇಕಾದ್ರೆ ಜಿನಿಯನ್ ಬುಕಿಂಗ್ ಆ್ಯಪ್ಸ್ ಯಾವ್ದಾವ ಅವನ್ನ ಮಾತ್ರ ಯೂಸ್ ಮಾಡಿ. ಯಾವುದೇ ಒಂದು ನಿಮ್ಗೆ ಆಫರ್ ಕೊಡ್ತಾ ಇದ್ದಾನೆ, ಡಿಸ್ಕೌಂಟ್ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆಸೆಗೆ ಹೋಗ್ಬಿಟ್ಟು ಬುಕಿಂಗ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಅದಕ್ಕೋಸ್ಕರ ಈ ಹೋಟೆಲ್ ಬುಕಿಂಗ್ ಸಂಬಂಧಿಸಿದಂತೆ ಜೆನ್ಯೂನಿಟಿಯನ್ನು ಚೆಕ್ ಮಾಡಿಬಿಟ್ಟು ಬುಕಿಂಗ್ ಮಾಡಿ, ದುಡ್ಡು ಹಾಕಬೇಕಾದ್ರೆ ಒಂದು 10 ಸಾರಿ ವಿಚಾರ ಮಾಡಿ ದುಡ್ಡು ಹಾಕಿ.
3: ಅಬ್ಸಲ್ಯೂಟ್ಲಿ ಸರ್. ಅಂತ ಸಂದರ್ಭದಲ್ಲಿ ವಿಕ್ಟಿಮ್ಸ್ಗಳ ಬಗ್ಗೆ, ಅದು ಸೈಬರ್ ಕ್ರೈಮ್ ವಿಕ್ಟಿಮ್ಸ್ಗಳ ಬಗ್ಗೆ ಸ್ವಲ್ಪ ತಿಳಿಸಿ.
1: ನೋಡಿ, ಸೈಬರ್ ಕ್ರೈಮ್ ವಿಕ್ಟಿಮ್ಸ್ ಅಂದ್ರೆ ಯಾರು ಒಳಗಾಗ್ತಾ ಇದ್ದಾರ ಇದರಲ್ಲಿ ಹೇಳ್ತೀನಿ. ಇದರಲ್ಲಿ ಎಲ್ಲ ಹೈಲಿ ಎಜುಕೇಟೆಡ್ ಜನನೇ ಸೈಬರ್ ಕ್ರೈಮ್ ಅಲ್ಲಿ ತುತ್ತಾಗ್ತಾ ಇರೋದು. ಯಾರು ರೈತರು ಅಂತ ಹೇಳ್ಬಿಟ್ಟು, ಬಡವ್ರು ಅಂತ ಹೇಳ್ಬಿಟ್ಟು ದಿನಗೂಲಿ ಮಾಡೋರು ಯಾರು ಸೈಬರ್ ಕ್ರೈಮ್ಗೆ ವಂಚನೆಗೊಳಗಾಗಲ್ಲ. ಯಾಕಂತಂದ್ರೆ ಅವ್ರ ಕಡೆ ಸ್ಮಾರ್ಟ್ ಫೋನೇ ಇಲ್ಲ. ಮೊದಲಿಗೆ ಸ್ಮಾರ್ಟ್ ಫೋನೇ ಇಲ್ಲ, ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಲ್ಲ ಅವರು. ಸ್ಮಾರ್ಟ್ ಫೋನ್ ಇಲ್ಲ, ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಲ್ಲ ಅಂತಂದ್ರೆ ಸೈಬರ್ ಕ್ರೈಮ್ಗೆ ಒಳಗಾಗ್ತಕ್ಕಂಥ ಪ್ರಶ್ನೆನೇ ಬರಲ್ಲ. ಆಲ್ಮೋಸ್ಟ್ ಸೀನಿಯರ್ ಸಿಟಿಜನ್, ದೆನ್ ಹೈಲಿ ಕ್ವಾಲಿಫೈಡ್ ಪರ್ಸನ್ಸ್, ಆಲ್ ರಿಟೈರ್ಡ್ ಪರ್ಸನ್ಸ್, ಈ ಖಾಲಿ ಜಾಬ್ಲೆಸ್ ಕೆಲವೊಂದಿಷ್ಟು ಜನ ಮೊಬೈಲ್ ಆಪರೇಟ್ ಮಾಡ್ಕೊಂಡು ಯಾರು ನಾವು ಕುಂಡಿರ್ತಿದ್ದೀವಿ, ಇವರೇ ಎಲ್ಲ ತುತ್ತಾಗ್ತಾ ಇರೋದು ಸೈಬರ್ ಫ್ರಾಡ್ಗೆ. ಯೂಶಲಿ ಆಗಿ ಆಲ್ಮೋಸ್ಟ್ ವಿಕ್ಟಿಮ್ಸ್ ಹೆವಿ ಹೆವಿ ಇನ್ವೆಸ್ಟ್ಮೆಂಟ್ ಫ್ರಾಡಲ್ಲಿ ಈ ರಿಟೈರ್ಡ್ ಪರ್ಸನ್ ಜಾಸ್ತಿ ತುತ್ತಾಗ್ತಾ ಇದ್ದಾರೆ. ಏನಾಗ್ತಾ ಇದೆ ಅಂತಂದ್ರೆ, ಅವ್ರಿಗೆ ರಿಟೈರ್ಮೆಂಟ್ ದಿಂದ ಬಂದಿರತಕ್ಕಂತ ದುಡ್ಡನ್ನು ನಾವು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇಂಥ ಫ್ರಾಡ್ಸ್ಟರ್ಸ್ ಟೈಟ್ಗಳಿಗೆ ಹೋಗ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಕೋಟಿಗಟ್ಟಲೆ ದುಡ್ಡು ಕಳ್ಕೊಂಡು ನಮ್ಮ ಕಡೆ ಬಂದಿದ್ದಾರೆ ಪಾಪ ಎಲ್ಲ. ಅದಕ್ಕೋಸ್ಕರ ನಿಮ್ಮ ದುಡ್ಡನ್ನು ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದಾಗ ಜೆನ್ಯುನಿಟಿ ಚೆಕ್ ಮಾಡಿ, ನೀವು ಆನ್ಲೈನಲ್ಲಿ ಇಂಟರ್ನೆಟ್ ಮುಖಾಂತರ ಯಾವುದೋ ಒಂದು ಆ್ಯಡ್ ಬರ್ತೈತಿ ಅದ್ರ ಮುಖಾಂತರ ಮಾಡಿಬಿಟ್ಟು ನಿಮ್ಮ ವರ್ಷಕ್ಕೂ ನೀವು ಜೀವನಪೂರ್ವಕ ಗಳಿಸಿರ್ತಕ್ಕಂಥ ದುಡ್ಡನ್ನು ರಿಟೈರ್ಮೆಂಟ್ ನಂತರ ದುಡ್ಡಿರತಕ್ಕಂಥ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಕೇರ್ಫುಲ್ಲಿ ಆಗಿ ಈ ಟ್ರೇಡಿಂಗು ಇನ್ವೆಸ್ಟ್ಮೆಂಟ್ ಫ್ರಾಡಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ ಅಷ್ಟೇ.
3: ಆಸೆನೆ ಎಲ್ಲಕ್ಕೂ.
1: ಎಸ್, ಇಲ್ಲಿ ಆಸೆನೆ ಮತ್ತೆ.
3: ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಸೈಬರ್ ಕ್ರೈಮ್ ಅವೇರ್ನೆಸ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು ಇನ್ಸ್ಪೆಕ್ಟರ್ ಇನ್ ಸೈಬರ್ ಕ್ರೈಮ್ ಎಕನಾಮಿಕ್ ಅಫೆನ್ಸಸ್ ಅಂಡ್ ನಾರ್ಕೋಟಿಕ್ಸ್ ಪೊಲೀಸ್ ಸ್ಟೇಷನ್ ಬೆಳಗಾವಿಯ ಶ್ರೀ ಬಿಆರ್ ಗಡ್ಡೇಕರ್ ಅವರು. ಕಾರ್ಯಕ್ರಮದಲ್ಲಿ ಸರ್ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
4: ನಮಸ್ತೆ.
3: ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬಳಕ ಅವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.

ಹಿಟ್ಟಾದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾನು, ನೀವು ನಮ್ಮವರು, ನಾವು ಪಕ್ಕ ನಿಮ್ಮವರು. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂದ್ರೆ, ಸ್ನೇಹಿತರೆ, ಇತ್ತೀಚೆಗೆ ಮಾನಸಿಕ ಒತ್ತಡ ನಿರ್ವಹಣೆ ಕುರಿತು ಒಂದು ನೇರ ಫೋನ್ ಇನ್ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ವೈದ್ಯರು ಹೇಳಿದ್ರು ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್. ಆತ್ಮೀಯರೇ, ಇದೇ ವಿಷಯ ಇವತ್ತಿಂದು. ಎಸ್, ಕ್ಷಣದಿಂದ ಕ್ಷಣಕ್ಕೆ ಜೀವನ ಮಾಡುವುದು. ಏನಪ್ಪ ಮಂಜುನಾಥ, ಈ ಹೊಸ ವಿಷಯನೇ ಇವತ್ತಿನ ವಿಷಯ, ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್. ಆತ್ಮೀಯ ಸ್ನೇಹಿತರೆ, ಎಸ್, ಫಸ್ಟ್ ಆಗಿ ನಮ್ಮ ಜೀವನದಲ್ಲಿ ನಾವು, ನಾನೀ ಕಡೆ ಮಾತನಾಡ್ತಿದ್ದೇನೆ, ನನ್ನ ತಲೆಯಾಗ ಎರಡು ವಿಷಯ ನಡೀತಾ ಇರ್ತದೆ, ಏನಾಗಿದೆ ಏನಾಗುತ್ತೋ, ಇದೇ ನಿಮ್ಮ ಮನಸ್ಸಾಗೂ ನಡೆಯತ್ತಿತ್ತಲ್ರಿ. ಸೊ ಸ್ನೇಹಿತರೆ, ನಾವು ಈ ಗ್ಯಾಪ್ನಲ್ಲಿ ಏನು ಮಾಡ್ತಾ ಇದ್ದೇವೆ, ಈಗಿನ ಕ್ಷಣವನ್ನು ಮಿಸ್ ಮಾಡ್ತಾ ಇದ್ದೇವೆ. ಇದೇ ಇವತ್ತಿನ ವಿಷಯ. ವಿಷಯ ಗೊತ್ತಾಯ್ತಲ್ಲ, ಹಾಡನ್ನು ಕೇಳಿ ಮಜಾ ಮಾಡಿ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ. ಇವತ್ತಿನ ವಿಷಯ ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್, ಇದ್ರ ಬಗ್ಗೆ ನಮ್ಮ ವೈದ್ಯರು ಹೇಳಿದ್ರು ನೀರವ್ ಮೋದಿನ ಕಾರ್ಯಕ್ರಮದಲ್ಲಿ. ಸೊ ಸ್ನೇಹಿತರೆ, ಇದ್ರ ಮೇಲೆ ವಿಷಯ ಮಾಡೋಣ ಅಂತ ನಾನ್ ಸ್ಟಾರ್ಟ್ ಮಾಡಿದೆ. ಸ್ನೇಹಿತರೆ, ನಾನು ಈ ಕಡೆ ಮಾತನಾಡುವಾಗ ನಿಮ್ ತಲೆಯಾಗಿ ನಡೀತಿರ್ತದ ಏನ್ ಆಗಿದ್ದ ವಿಷಯಗಳು, ಏನಾಗಬಹುದು ಅನ್ನೋ ವಿಷಯಗಳು. ಸೊ ಸ್ನೇಹಿತರೆ, ಅದನ್ನ ಬಿಟ್ಟು ಹಾಕಿ ಈಗಿನ ಕ್ಷಣನೇ ನಿಜ, ಈಗಿನ ಕ್ಷಣನೇ ಸತ್ಯ. ಸೊ ಸ್ನೇಹಿತರೆ, ಇವತ್ತಿನ ಮೊದಲನೇದಾಗಿ ಒಂದು ಟಿಪ್ಪು, ಅವ್ರು ಹೇಳಿದ್ರು ಧ್ಯಾನ. ಇದನ್ನ ನಾನು ಹೇಳೇನ್ರಿ ಸ್ನೇಹಿತರೆ, ಧ್ಯಾನ ಮಾಡುವುದರಿಂದ ನಾವು ಅತಿ ಹೆಚ್ಚು ಕಾನ್ಶಿಯಸ್ ಆಗ್ತೇವೆ, ಈಗಿನ ಕ್ಷಣದ ಮೇಲೆ ಗಮನ ಹೆಚ್ಚಾಗುತ್ತೆ. ಸೊ ಸ್ನೇಹಿತರೆ, ಲಾಸ್ಟ್ ಧ್ಯಾನ ಯಾವಾಗ ಮಾಡಿದ್ರಿ? ಮಂಜುನಾಥ ಧ್ಯಾನ ನೆನಪಿಲ್ಲಪ್ಪೋ, ನೆನಪಿಲ್ಲಪ್ಪೋ, ನೆನಪಿಲ್ಲಪ್ಪೋ, ಹೋಗ್ರಿ ಧ್ಯಾನ ಮಾಡ್ರಿ. ಆದ್ರೆ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮ ಮುಗಿದಾದ ತಕ್ಷಣ ಧ್ಯಾನ ಖಂಡಿತ ಮಾಡಿ. ಧ್ಯಾನ ಹೇಗೆ ಮಾಡಬಹುದು ಅದನ್ನೆಲ್ಲ ತಿಳಿಸುವೆ. ಓಪನಿಂಗ್ ಗೀತೆಯನ್ನ ನೀವು ಕೇಳಿದ್ರಲ್ಲ, ಈಗ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ನಿಮ್ಮೊಂದಿಗಿನ ಮಂಜುನಾತ್ ಬೈ ಇದು ರವಿವಾರ ಸ್ಪೆಷಲ್ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮ. ಇವತ್ತಿನ ವಿಷಯ ಮೊಮೆಂಟ್ ಟು ಮೊಮೆಂಟ್ ಲಿವಿಂಗ್. ಅದರಲ್ಲಿ ಮೊದಲನೇದಾಗಿ ಸಹಾಯ ಮಾಡುತ್ತೆ ಧ್ಯಾನ. ಧ್ಯಾನ ಹೇಗೆ ಮಾಡುದು? ಕಣ್ಣು ಮುಚ್ಚಿ ಒಂದ್ ಕಡೆ ಕೂತ್ಕೊಳ್ಳಿ ಅಥವಾ ಗುಡ್ಡದ ಮೇಲೆ ಹೋಗಿ ಗಿಡದ ಕೆಳಗಡೆ ಹೋಗಿ ಅಂತ ಹೇಳ್ತಾ ಇಲ್ಲ. ಆತ್ಮೀಯ ರೇ ಸಿಂಪಲ್ ಆದ ಒಂದು ಧ್ಯಾನ ನಿಮಗೆ ಟಿಪ್ಪು ಅನ್ನ ಕೊಡ್ತಾ ಇದ್ದೇನೆ. ಅದನ್ನ ಕೇಳಿ ಕಣ್ಣು ಮುಚ್ಚಿ ಆದ ತಕ್ಷಣ ಮಂತ್ರ ಆಗಿಂತ್ರ ಏನು ಬೇಡ, ನಿಮ್ಮ ಶ್ವಾಸ ಎಸ್ ಅದ್ರ ಮೇಲೆ ನೀವು ಗಮನ ಕೊಟ್ರೆ ಅದೇ ಒಂಥರದ ಧ್ಯಾನ. ಮಂಜುನಾಥ ಅದೇನು ದೊಡ್ಡದೈತಪ್ಪ ನಾ ಮಾಡ್ತೇನೆ ಹಂಗ ಸ್ನೇಹಿತರೆ. ಟಾಸ್ಕ್ ನಂಬರ್ ಒನ್ ಕೊಡ್ತಾ ಇದ್ದೇನೆ. ಎಸ್, ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನ ಇಡಿ. ನೋಡೋಣ, ನಿಮಿಷ ಎರಡು ತಗೊಳ್ಳಿ, ಟ್ರೈ ಮಾಡಿ. 120 ಸೆಕೆಂಡ್ ಟ್ರೈ ಮಾಡಿ ತೋರಿಸಿ ನನಗೆ, ನಾನು ಕಾಯ್ತಾ ಇರುವೆ. ಟಾಸ್ಕ್ ನಂಬರ್ ಒನ್ ನೀವು ಮಾಡ್ತೀರಾ ನೋಡೋಣ. 2 ನಿಮಿಷ 120 ಸೆಕೆಂಡ್ ಟ್ರೈ ಮಾಡಿ. ಕಣ್ಣು ಮುಚ್ಚಿ ಬರೀ ನಿಮ್ಮ ಉಸಿರಾಟದ ಮೇಲೆ ನೀವು ಗಮನ ಕೊಟ್ಟು ನೋಡಿ. ಹಾಡನ್ನ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರ ವೇಣು ಧ್ವನಿ 90.4 FM KLE ಕನಸು. ಇದು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರ. ಇವತ್ತಿನ ಈ ಶುಭ ರವಿವಾರ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳೊಂದಿಗೆ ನನ್ನ ಮಾತುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್. ಸ್ನೇಹಿತರ, ಇದಕ್ಕೆ ಬಹಳಷ್ಟು ಸಹಾಯವಾಗುತ್ತೆ. ಮೊದಲನೇದಾಗಿ ಅದು ಮೆಡಿಟೇಷನ್. ತದನಂತರ ನಾನು ಮೆಡಿಟೇಷನ್ಗೆ ಒಂದು ಟಿಪ್ಪನ್ನು ಕೊಟ್ಟು ಟಾಸ್ಕ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದು ಸಿಂಪಲ್ ಆಗಿ ಏನಿಲ್ಲ, ಕಣ್ಣು ಮುಚ್ಚುವರೆ 120 ಸೆಕೆಂಡ್ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ ಅಂತ. ಸೊ ನಡೀರಿ ಸ್ನೇಹಿತರೆ, ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಕೊಡ್ತಾ ಇದ್ದೇನೆ, ಟಿಪ್ ಅನ್ನು ಕೊಡ್ತಾ ಇದ್ದೇನೆ. ಬಾಡಿ ಸ್ಕ್ಯಾನ್ ಸ್ನೇಹಿತರೆ, ಏ ಮಂಚು ಏನು ಮರಾಯ, ನಾವು ಸ್ಕ್ಯಾನ್ ಮಾಡ್ಲಿಕ್ಕೆ ಆಸ್ಪತ್ರೆ ಹೋಗ್ಬೇಕಲ್ಲ? ಇಲ್ಲ ಆತ್ಮೀಯರೇ, ಯಾವಾಗಾದ್ರೂ ನೀವು ನಿಮ್ಮ ಲಿವರ್ ಜೊತೆಗೋ, ಇಂಟೆಸ್ಟೈನ್ ಜೊತೆಗೋ, ಲಂಗ್ಸ್ ಜೊತೆಗೋ ಮಾತನಾಡಿದ್ದೀರಾ? ಸೊ ಸ್ನೇಹಿತರೆ, ಇದಕ್ಕೆ ಕಣ್ಣು ಮುಚ್ಚಿ ಸ್ಕ್ಯಾನಿಂಗ್ ಅಂತಾರೆ. ಹೆಸರು ಸ್ಕ್ಯಾನಿಂಗ್ ಅಂದ ತಕ್ಷಣ ಎಲ್ಲರೂ ಆಸ್ಪತ್ರೆ ಅಂತ ವಿಚಾರ ಮಾಡಬೇಡಿ. ಯಾವತ್ತಾದ್ರೂ ನೀವು ಆ ನಿಮ್ಮ ಇಂಟೆಸ್ಟೈನ್, ಆ ನಿಮ್ಮ ಲಿವರ್, ಆ ನಿಮ್ಮ ಪ್ಯಾನ್ಕ್ರಿಯಾಸ್, ಆ ನಿಮ್ಮ ಸ್ಪ್ಲೀನ್, ಆ ನಿಮ್ಮ ಲಂಗ್ಸ್, ಆ ನಿಮ್ಮ ಹಾರ್ಟ್, ಆ ನಿಮ್ಮ ಥೈಸ್, ಅದಕ್ಕೆ ನೀವು ಕಿಡ್ನಿಗೆ ಧನ್ಯವಾದ ಹೇಳಿದ್ದೀರಾ? ಮಂಜುನಾಥ ಏನೋ ಇದು ಹೊಸಾದೈತಿ. ಕಣ್ಣು ಮುಚ್ಚಿ ಧ್ಯಾನ ಮಾಡುವಾಗ ಆ ನಿಮ್ಮ ಎಲ್ಲ ಅಂಗಾಂಗಗಳನ್ನು ಹೆಸರಿ ಸ್ನೇಹಿತರೆ ಧನ್ಯವಾದ ತಿಳಿಸಿ. ಇದರಿಂದ ನಿಮಗೆ ಮೊಮೆಂಟ್ ಟು ಮೊಮೆಂಟ್ ಅವೇರ್ನೆಸ್ ಆಗುತ್ತೆ. ಕಿಡ್ನಿ ಸಮಸ್ಯೆ, ಲಂಗ್ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಡೈಜೆಷನ್ ಸಮಸ್ಯೆ ಬಂದಾಗ ಮಾತ್ರ ನಮ್ಮ ಗಮನ ಕಳೆ ಹೋಗುತ್ತೆ ಆತ್ಮೀಯರೇ. ಅದಕ್ಕೆ ಹೇಳಿದೆ ಮೊಮೆಂಟ್ ಟು ಮೊಮೆಂಟ್ ಅವೇರ್ನೆಸ್ನಲ್ಲಿ ಇದು ಬಹಳ ಮುಖ್ಯ. ಸೊ ನಡೀರಿ, ಬಾಡಿ ಸ್ಕ್ಯಾನ್ ಮಾಡಿ. ಬರ್ತಾ ಇದ್ದಾನೆ ಇನ್ನೊಂದು ಗೀತೆ ಕೇಳಿ ಮಜಾ ಮಾಡಿ.

ನಿಮ್ಮೊಂದಿಗಿನ ಮಂಜುನಾತ್ ಪೈ ಆತ್ಮೀಯ ಸ್ನೇಹಿತರೆ, ರವಿವಾರ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳೊಂದಿಗೆ ನನ್ನ ಮಾತುಗಳು. ಸ್ನೇಹಿತರೆ, ಮಾನಸಿಕ ಒತ್ತಡ ನಿರ್ವಹಣೆ ಕುರಿತು ವೈದ್ಯರೊಂದಿಗೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ಡಾಕ್ಟರ್ ಭೀಮ್ಸೇನ್ ಅವರು ಉತ್ತಮವಾದ ಒಂದು ವಿಷಯ ಹೇಳಿದ್ರು, ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್. ಸೊ ಅಲ್ಲಿಂದ ನನಗೆ ವಿಚಾರ ಬಂತು, ನಡಿರಿ ನಮ್ಮ ಸ್ನೇಹಿತರಿಗೆ ವಿವರವಾಗಿ ತಿಳಿಸೋಣ, ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್ ಹೇಗೆ ಮಾಡ್ಬೋದು, ಕ್ಷಣದಿಂದ ಕ್ಷಣಕ್ಕೆ ಜೀವನ ಮಾಡೋದು. ಆತ್ಮೀಯರೇ, ಏನು ಆಗಿದೆ ಆಗೋಯ್ತು, ಏನಾಗುವುದು ಅದು ನಮಗೂ ಗೊತ್ತಿಲ್ಲ, ಏನು ಇದೆ ಈಗ ಈಗಿನ ಕ್ಷಣನೇ ಸತ್ಯ. ಸೊ ಸ್ನೇಹಿತರೆ ನಡಿರಿ, ಈಗ ಬಹಳ ಮುಖ್ಯವಾದ ವಿಷಯ ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಮಹಿಳೆಯರು ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಸ್ನೇಹಿತರೆ, ಮಹಿಳೆಯರು ಮಲ್ಟಿ ಟಾಸ್ಕರ್. ಈ ಮಲ್ಟಿ ಟಾಸ್ಕಿಂಗ್ನಲ್ಲಿ ಈಗಿನ ಕ್ಷಣದ ಅರಿವೇ ಹೋಗ್ಬಿಡುತ್ತೆ. ಆತ್ಮೀಯರೇ, ಒಂದು ಕಡೆ ರೊಟ್ಟಿ, ಇನ್ನೊಂದು ಕಡೆ ಭಾಜಿ, ಆ ಕಡೆ ಅನ್ನ, ಇನ್ನೊಂದು ಕಡೆ ಮಗು ಕೂಗ್ತಿರ್ತದೆ, ಇನ್ನೊಂದು ಕಡೆ ಗಂಡ ಕಾಫಿ ಬೇಕಿರ್ತದೆ. ಸೊ ಸ್ನೇಹಿತರೆ ಎಲ್ಲ ಮಾಡ್ತಿರ್ತಾರೆ, ಇನ್ನೊಂದು ಕಡೆ ಸೀರಿಯಲ್ ನೋಡ್ತಿರ್ತಾರೆ. ಸೊ ಸ್ನೇಹಿತರೆ, ಮಲ್ಟಿ ಟಾಸ್ಕಿಂಗ್ ಮಾಡೋ ನಮ್ಮ ಗೃಹಿಣಿಯರು, ಅವರಿಗೆ ಸ್ನೇಹಿತರೆ ಅವರಿಗೆ ಸಮಸ್ಯೆ ಆಗುತ್ತೆ ಈ ಮೂಮೆಂಟ್ ಟು ಮೂಮೆಂಟ್ ಅವೇರ್ನೆಸ್. ಸೊ ಅಲ್ಲಿ ಅವ್ರು ಏನು ಮಾಡ್ಬೋದು, ಚಪಾತಿ ಮಾಡುವಾಗ ಚಪಾತಿ ಅಷ್ಟೇ ಮಾಡ್ತಾ ಗಂಡನಿಗೆ ಕಾಫಿ ಮಾಡಿಕೊಡ್ಬೋದಲ್ವಾ. ಆದರೆ ಈಗ ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ಅವ್ರು ಅಂತಾರೆ ಹೋಗೋ ಮರ ನಮಗೆ ಬರ್ತದೆ. ಬಟ್ ಆತ್ಮೀಯರೇ, ಅವರಿಗೆ ಅತಿ ಹೆಚ್ಚು ಟೆನ್ಷನ್ ಆಗಿರುತ್ತೆ ಜೀವನದಲ್ಲಿ. ಅವ್ರ ಮನೆಯಲ್ಲಿ ಕೂತ್ಕೊಂಡು ಸೀರಿಯಲ್ ನೋಡ್ತಿರ್ತಾರೆ, ಸೀರಿಯಲ್ಲೂ ನೋಡ್ತಾರೆ, ಎಲ್ಲ ಮಾಡ್ತಾರೆ, ಆದ್ರೂ ಅವರಿಗೆ ಆ ಒಂದು ಏಕಾಂಗ ಭಾವನೆ ಬರ್ತಾ ಇರುತ್ತೆ. ಸೊ ಅಂಥವರು ನಮ್ಮ ಪ್ರೀತಿಯ ಮಹಿಳೆಯರಿಗೆ ಈ ಒಂದು ಟಿಪ್ಪು ನೋಡಿ, ಮಲ್ಟಿ ಟಾಸ್ಕಿಂಗ್ ಕಮ್ಮಿ ಮಾಡಿ. ಸೂಪರ್ ಹಿಟ್ ಆದ ಗೀತೆ ಒಂದು ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರೆ ಅವೇನು ಧ್ವನಿ, 90.4 FM ಇದು KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ.

ನಿಮ್ಮೊಂದಿಗೆ ನಾನು ಅಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ನಮ್ಮ ಇವತ್ತಿನ ವಿಷಯ ಅದು ಮೊಮೆಂಟ್ ಟು ಮೊಮೆಂಟ್ ಲಿವಿಂಗ್ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಸ್ನೇಹಿತರೆ, ನಡೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೊಟ್ಟ ಮೊದಲನೇದಾಗಿ ನಾನು ಹೇಳಿದೆ ಧ್ಯಾನ, ತದನಂತರ ಬಾಡಿ ಸ್ಕ್ಯಾನ್, ತದನಂತರ ಮಲ್ಟಿ ಟಾಸ್ಕಿಂಗ್. ಇದನ್ನೆಲ್ಲ ಟಾಸ್ಕ್ ಅಂತ ತಗೊಂಡು ಮಾಡಿ ನೋಡೋಣ. ನನಗೆ ತಿಳಿಸಿ 9019904904. ಸ್ನೇಹಿತರೆ, ಬರ್ತಾ ಇದೆ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನಾನು ನಿಮಗೆ ಹೇಳಲೇಬೇಕು. ಆತ್ಮೀಯರೇ, ಈ ಮೊಮೆಂಟ್ ಟು ಮೊಮೆಂಟ್ ಅರಿವು ಅಂದರೆ ಮೊಮೆಂಟ್ ಟು ಮೊಮೆಂಟ್ ಅವೇರ್ನೆಸ್ ಬರಬೇಕಂದ್ರೆ ಬಹಳ ಮುಖ್ಯವಾಗಿ ನಮ್ಮ ಆಜುಬಾಜು ವಿಷಯಗಳನ್ನು ನಾವು ಗಮನಿಸಲೇಬೇಕು. ಆತ್ಮೀಯರೇ, ನಾವು ಕೂತಿದ್ದೇವೆ, ನಾನೀಗ ಕೂತಿದ್ದೇನೆ ನೆಹರು ನಗರ JNMC 3rd floor ನಿಮ್ಮೊಂದಿಗೆ ನಾವು ಸ್ಟುಡಿಯೋದಲ್ಲಿ. ಆದರೆ ತಲಿ ಮುಂಬೈನೋ ಲಂಡನ್ನೋ ಸಿಂಗಾಪುರ್ನೋ ಅಲ್ಲಿದ್ರೆ ಹೆಂಗ್ರಿ ಅಪ್ಪೋ? ಸೊ ಸ್ನೇಹಿತರೆ, ನಮ್ಮ ವಿಚಾರವನ್ನು ವಾಪಸ್ ಈ ಕಡೆ ತಗೊಂಡು ಬಂದು ನಾನು ಮಾತನಾಡುವ ಮೈಕು, ಆಹಾ ಎಷ್ಟು ಚೆನ್ನಾಗಿದೆ. ಈ ಮೈಕಿನ ಮುಖಾಂತರ ನನ್ನ ಧ್ವನಿ ನಿಮ್ಮ ಮನೆ ಮಟ್ಟ ಬರ್ತಾ ಇದೆ. ಸೊ ಸ್ನೇಹಿತರೆ, ಇದಕ್ಕಂತಾರೆ ಮೊಮೆಂಟ್ ಟು ಮೊಮೆಂಟ್ ಅವೇರ್ನೆಸ್ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಹಾಡನ್ನು ಕೇಳಿ ಮಜಾ ಮಾಡಿ.

ಇದು ರವಿವಾರ ಸ್ಪೆಷಲ್ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮ ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಆತ್ಮೀಯ ಸ್ನೇಹಿತರೆ, ಬಹಳಷ್ಟು ವಿಷಯಗಳ ಬಗ್ಗೆ ಹೇಳಿದೆ. ನಡೀರಿ, ಬಹಳ ಮುಖ್ಯವಾದ ಒಂದು ಪಾಯಿಂಟ್ ಬರ್ತಾ ಇದೆ. ಏನಾಗಿದೆ? ಎಸ್, ಆತ್ಮೀಯ ಸ್ನೇಹಿತರೆ, ಏನ್ ಆಗಿದೆ ಅದನ್ನ ಎಕ್ಸೆಪ್ಟ್ ಮಾಡಲಿಕ್ಕೆ ಆರಂಭ ಮಾಡಿ. ಆ ನಿಮ್ಮ ಪ್ರೀತಿಯ ವಸ್ತು, ಆ ನಿಮ್ಮ ಪ್ರೀತಿಯ ವ್ಯಕ್ತಿ, ಆ ನಿಮ್ಮ ಪ್ರೀತಿಯ ಸಂಬಂಧ ಕಳೆದು ಹೋಗಿದೆ ಅಂದ್ರೆ ಆತ್ಮೀಯರೇ, ಎಕ್ಸೆಪ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಎಸ್, ಅದು ಇನ್ನು ನನ್ನೊಂದಿಗೆ ಇಲ್ಲ ಅನ್ನೋದು ಎಕ್ಸೆಪ್ಟ್. ನಾನು ಹೇಳೋದಿಕ್ಕಡೆ ಸುಲಭ, ಆದರೆ ಆತ್ಮೀಯರೇ, ಅದನ್ನು ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಕಷ್ಟ, ಹೌದಲ್ವಾ? ಸೊ ಸ್ನೇಹಿತರೆ, ಇದನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೆ, ಏನು ಆಗಿದೆ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಏನು ಆಗಬಹುದು ಅದರ ಅಂಜಿಕೆನ ಬರುವುದಿಲ್ಲ. ಸೊ ಏನಾಗಿದೆ ಅದನ್ನು ಎಕ್ಸೆಪ್ಟ್ ಮಾಡಿ, ಏನಾಗಬಹುದು ಅದರ ಅಂಜಿಕೆ ಬಿಡಿ. ಎಲ್ಲ ಗಮನ ಈಗಿನ ಕ್ಷಣಕ್ಕೆ ತಗೊಂಡು ಬನ್ನಿ. ನನಗೆ ಗೊತ್ತು ಆತ್ಮೀಯರೇ, ಮಾತಿನ ಮುಖಾಂತರ ನಾನು ಹೇಳೋದು ಸುಲಭ, ನಿಜ ಜೀವನದಲ್ಲಿ ಮಾಡೋದು ಕಠಿಣ. ನನ್ನ ಜೀವನದಲ್ಲಿಯೂ ಕೂಡ ಬಹಳಷ್ಟು ಜನರನ್ನ, ಬಹಳಷ್ಟು ವಿಷಯಗಳನ್ನ, ಬಹಳಷ್ಟು ವಸ್ತುಗಳನ್ನ, ಬಹಳಷ್ಟು ಸಂಬಂಧಗಳನ್ನ ಕಳ್ಕೊಂಡೇನೆ. ಆದ್ರೆ ಒಂದ್ ಲೆಕ್ಕಕ್ಕೆ ಬಂದನ್ಕಿ ಇನ್ನ ಅದ್ ನನ್ನೊಂದಿಗೆ ಇಲ್ಲ. ನಡಿಯಪ್ಪ ಮಂಜುನಾಥ, ಬಿಟ್ಟಾಕು. ಸೊ ಸ್ನೇಹಿತರೆ, ಈಗಿನ ಕ್ಷಣದ ಮೇಲೆ ಗಮನ ಬರುತ್ತೆ ನನಗೆ. ನಡೀರಿ, ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ. ಕೇಳ್ತಾ ಇದೀರಾ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ.

ಮೇರುಧ್ವನಿ 91.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈರ ವಿವಾನ ಸ್ಪೆಷಲ್. ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನಮ್ಮ KLE ಹೆಲ್ತ್ ಕಾರ್ಡ್ ನೀರ ಫೋನಿನ ಕಾರ್ಯಕ್ರಮದ ವಿಷಯವಾಗಿತ್ತು. ಅದು ಮಾನಸಿಕ ಒತ್ತಡ ನಿರ್ವಹಣೆ. ಡಾಕ್ಟರ್ ಭೀಮ್ಸೇನ್ ಅವರು ಎಷ್ಟು ಚೆನ್ನಾಗಿ ಒಂದು ಮಾತನ್ನ ಹೇಳಿದ್ರು, ಅಲ್ಲಿಂದ ನನಗೆ ಈ ಟಾಪಿಕ್ ಮೇಲೆ ಮಾತನಾಡುವ ಆಸಕ್ತಿ ಬಂತು. ಅದು ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್. ಆ ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್ ಹೆಂಗೆ ಮಾಡ್ಬೋದು ಅಂತ ಹೇಳ್ತಾ ಇದೆ. ಪರ್ಫೆಕ್ಟ್ ಆಗೋ ಚಕ್ಕರ್ನಲ್ಲಿ ನಾವು ಈಗಿನ ಕ್ಷಣ ಕಳ್ಕೊತೇವೆ. ಎಸ್ ರೀ ಸ್ನೇಹಿತರೆ, ಅದು ನೀವು ಮಾಡೋ ಅಡುಗೆ ಆಗಿರಲಿ, ಅದು ನೀವು ಮಾಡೋ ಫೇಸ್ಬುಕ್ ಆಗಿರಲಿ, ಅದು ನೀವು ಮಾಡೋ ಹೋಮ್ವರ್ಕ್ ಆಗಿರಲಿ, ಅದು ನೀವು ಮಾಡೋ ಯಾವುದೇ ಕೆಲಸದಲ್ಲಿ ಪರ್ಫೆಕ್ಟ್ ಆಗೋ ಒಂದು ಲೆಕ್ಕದಲ್ಲಿ ಈಗಿನ ಕ್ಷಣದ ಮೇಲೆ ಗಮನ ಹೋಗ್ಬಿಡುತ್ತೆ. ಪರ್ಫೆಕ್ಟ್ ಆಗೋ ಲೆಕ್ಕದಲ್ಲಿ ಏನಾಗುತ್ತೆ, ಅಪ್ಪ ಮುಂದೇನಾಗುತ್ತೋ ಅನ್ನೋ ಟೆನ್ಷನ್ ತಲೆಯಾಗಿ ಬರುತ್ತೆ. ಮುಂದೇನಾಗುತ್ತೋ ಅನ್ನೋ ಟೆನ್ಷನ್ ಬಂತಂದ್ರೆ ಮುಗಿದ ಹೋಯ್ತು, ಈಗಿನ ಕ್ಷಣದಿಂದ ಗಮನ ಹೋಗಿ ಬಿಡುತ್ತೆ. ಸೊ ಸ್ನೇಹಿತರೆ, ಅತಿ ಹೆಚ್ಚು ಪರ್ಫೆಕ್ಷನ್ ಮೇಲೆ ಗಮನ ಇಡ್ಲಿಕ್ಕೆ ಹೋಗಬೇಡಿ. ಇದಿನ್ನೊಂದು ಟಿಪ್ಪು, ಹಾಡನ್ನ ಕೇಳಿ ಮಜಾ ಮಾಡಿ.

0: ಬಳಿಯಲ್ಲಿ ಆಫೀಸರ್ ಕಂಡೆ ಏನಪ್ಪ ಮಾಡೋದು.
1: ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ, ಇವತ್ತಿನ ಶುಭ ರವಿವಾರ. ಬಹಳಷ್ಟು ವಿಷಯ ಬಗ್ಗೆ ನಾನು ಮಾತನಾಡಿದೆ, ಅದು ಟಿಪ್ಸು ಫಾರ್ ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್. ಆತ್ಮೀಯರೇ, ಕಾರ್ಯಕ್ರಮದ ಕೊನೆ ಒಂದು ವಿಚಾರ, ಕೊನೆ ಒಂದು ಟಿಪ್ಪು, ಅದು ಏನಂದರೆ ಚಿಕ್ಕ ಚಿಕ್ಕದಾದಂತಹ ನಿಮ್ಮ ಆ ಕೆಲಸ ಏನು ಮಾಡಿರ್ತೀರಾ, ನಿಮಗೆ ನೀವೇ ಬೆಂದು ತಟ್ಕೊಳ್ಳಿ, ಹೇಳಿ ರೇ ಭಾರಿ ಮಾಡಿನ್ರಿ ಫನನ. ಎಸ್ ಆತ್ಮೀಯರೇ, ಈ ಚಿಕ್ಕ ಅಚೀವ್ಮೆಂಟ್ಸ್ ಸಾಧನೆಗಳು ಅಂತ ನೀವು ತಿಳ್ಕೊಂಡು ನೀವು ಮನಸ್ಸಿನಾಗ ನಿಮ್ಗೆ ನೀವು ಪಾರ್ಟಿ ಮಾಡ್ಕೋರಿ ಹಂಗಂತ ಹೇಳಿ ಹೊರಗಡೆ ಹೋಟೆಲ್ನಾಗ ಹೋಗಿ ಅದಕ್ಕೆ ಬೇರೆದ ನಾನು ಹೇಳ್ತಾ ಇದ್ದೇನೆ. ಚಿಕ್ಕ ಚಿಕ್ಕ ಅಚೀವ್ಮೆಂಟ್ಸ್ಗಳನ್ನು ಎಂಜಾಯ್ ಮಾಡಿ, ನಿಮಗೆ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ. ಆತ್ಮೀಯರೇ, ಇದರಿಂದ ಏನಾಗುತ್ತೆ, ಮನಸ್ಸು ಹಗುರಾಗಿ ಏನಾಗಿದೆ ಏನಾಗಬಹುದು ಇದ್ರ ಮೇಲೆ ಗಮನ ಬಿಟ್ಟು ಬರುತ್ತೆ ಡೈರೆಕ್ಟ್ಲಿ ಈಗಿನ ಕ್ಷಣದ ಮೇಲೆ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಮೆಂಟ್ ಟು ಮೊಮೆಂಟ್ ಲಿವಿಂಗ್ ಬಗ್ಗೆ ಹೇಳಿದೆ, ಅದನ್ನು ಹೆಂಗೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಂತ ಹೇಳಿದೆ. ಕಾರ್ಯಕ್ರಮ ಹೇಗೆ ಅನಿಸಿತ್ತು ಅದ್ರ ಬಗ್ಗೆ ನನಗೆ ತಿಳಿಸಿ ಅಂತ ಹೇಳ್ತಾ, ನಾನು ಯಾರಂತಾಗುತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ ಹೋಗ್ತಾ ಹೋಗ್ತಾ ಹೇಳೋದಿಷ್ಟೇ. ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುತ್ತೆ ಅದೇ ಪೈಲಾ ಏನಾರ ಆಯಿ ಬಾಬಾ, ನಂತರ ಕಾಯಿ ಬಾಜಿ ತನಕೀಗ ಅವತ್ತೇರೆ ಬಾಬಾ, ಜೋ ಭೀ ದೇಗಾ ಮಾ ಬಾಪ್ ಕೋ ತ್ರಾಸ್, ಜಿಂದಗಿ ಮೇ ವೋ ಖಲ್ಲಾಸ್. ಇದು ನಾಲ್ಕೇ ದಿನದ ಜೀವನ ಅಂತ ಗುರು ಹಿರಿಯರು ಹೇಳಿದ್ದಾರೆ. ಮಂಜುನಾಥ್ ಪೈ ಹೇಳ್ತಾನೆ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಾಲ್ಕು ಜನರನ್ನ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ

ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೊಯ್ತಾ ಇರುದೆ ಇಷ್ಟರಿ ಜೀವನ. ಮತ್ತಿನ್ಯಾಕೆ ಮಾಡ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ದುನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ, ಅರ್ಥ ಮಾಡ್ಕೊಳ್ಳೋ ಜನ. ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೇ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬೊಗಸಿ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ ಅಂಗೈ ಆಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ನಿಮ್ ಕಡೆ ಈಗಿನ ಕ್ಷಣ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ ಅದಕ್ಕೆ ಆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ನಾನು ಮಂಜುನಾಥ್ ಪೈ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.

0: ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು, ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ, ನಾನು ಅನುಪಮಾ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಕಾವ್ಯವನ್ನ ಉಸಿರಾಗಿಸಿಕೊಂಡಿರುವಂತಹ ಸಾಹಿತಿಗಳು, ಲೇಖಕರು, ಬರಹಗಾರರು ಆದಂತಹ ಗೋಕಾಕ್ನ ನ್ಯಾಯವಾದಿಗಳಾದ ಶ್ರೀ ಲಕ್ಷ್ಮಣ್ ಶೆರಗಾರ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ
0: ಸರ್. ಏನು ಅಂದ್ರೆ, ನಮ್ಮ ಬಾಲ್ಯ ಅನ್ನುವಂಥದ್ದು ನಮಗೆ ಮಧುರವಾದ ಕ್ಷಣವನ್ನು ನೀಡುವಂಥದ್ದೇ ನಮ್ಮ ಬಾಲ್ಯ. ಹಾಗಾಗಿ ತಮ್ಮ ಒಂದು ಪರಿಚಯವನ್ನ ತಮ್ಮ ಬಾಲ್ಯದಿಂದಲೇ ಪ್ರಾರಂಭ ಮಾಡಬಹುದಾ? ತಮ್ಮ ಬಾಲ್ಯದ ಬಗ್ಗೆ ಹೇಳಿ ಸರ್. ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ? ತಂದೆ ತಾಯಿ ಪರಿಚಯ?
1: ನಮ್ಮ ತಂದೆ ಒಬ್ಬರು ಕಾರ್ಮಿಕರು, ಶುಗರ್ ಫ್ಯಾಕ್ಟರಿ ಅವರಿಗೆ. ಬಾಲ್ಯ ಅಂತ ಹೇಳ್ಕೊಳ್ಳುವಂತ ಬಾಲ್ಯ ಅಂತೇನು ನನಗಿಲ್ಲ. ಹಳ್ಳಿ ಒಳಗೆ ಬೆಳೆದದ್ದು, ಆಮೇಲೆ ಕನ್ನಡ ಶಾಲೆ ಅಲ್ಲೇ ನಾವು ಶಿಕ್ಷಣ ಕಲಿತದ್ದು. ಯಾವುದೋ ನಮ್ಮನ್ನು ಹಿಡಿದು ಇಟ್ಕೊಳ್ಳುವಂಥ ಯಾವ ಘಟನೆಗಳು ಬಾಲ್ಯೊಳಗೆ ನಡೀಲಿಲ್ಲ. ಆಮೇಲೆ ಸುಮ್ಮನೆ ಆ ಹಳ್ಳಿ, ಈಗ ನಾವು ಬರೆಯುವುದು ಈ ಸದ್ಯಕ್ಕೆ ನಾವು ಏನು ಬರಿತೀವಲ್ಲ, ಆವಾಗ ಹಳ್ಳಿ ಚಿತ್ರಣಗಳ ಸಲುವಾಗಿ ನನ್ನ ಹಿಂದಿನ ಬಾಲ್ಯ ಇದ್ದದ್ದು ಸಪೋರ್ಟ್ ಅದರಿಂದ ಆಯ್ದು ನೆನಪು ಮಾಡಿಕೊಂಡು ಹಳ್ಳಿ ಚಿತ್ರ ಅಲ್ಲಿ ಆವಾಗ ಕಂಡಂಥ ನೋಡಿದಂಥ ಚಿತ್ರಗಳನ್ನು ಆಧಾರವಾಗಿ ಇಟ್ಕೊಂಡು ಈಗ ಬರೆಯುವುದಕ್ಕೆ ಸಾಧ್ಯ ಅನ್ನೋದು ಒಂದು ಬಿಟ್ಟರೆ ಅಲ್ಲಿ ಅಂಥ ಬೆರಗು ಮೂಡಿಸುವಂಥ ಯಾವುದೇ ಘಟನೆಗಳಾಗಲಿ ಅಥವಾ ತಿರುವುಗಳಾಗಲಿ ಬಾಲ್ಯ ಒಳಗೆ ನಡೆದಿಲ್ಲ.
0: ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ ಸರ್?
1: ಗೋಕಾಕ್ ತಾಲೂಕಿನ ಕೌಜಲ್ಗಿ.
0: ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಮಾಡಿದ್ದು?
1: ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದು ಗೋಕಾಕ್ ಸಿಟಿ ಒಳಗೆ. ಪ್ರೈಮರಿದಿಂದ LLB ಪೂರ್ತಿ ಆಗುವವರೆಗೂ ನಾನು ಅಲ್ಲೇ ಗೋಕಾಕ್ ಒಳಗನ್ನ ಕಲಿತದ್ದು.
0: ಬಾಲ್ಯ ಅನ್ನುವಂಥದ್ದು ಬಹಳಷ್ಟು ನಿರಾಸಾಯವಾಗಿತ್ತು ಅಂತ ಹೇಳ್ತಾ ಇದ್ರಿ ಸರ್, ಬಾಲ್ಯ ಯಾಕೆ ಅಷ್ಟು ನಿಮಗೆ ಉತ್ಸಾಹವನ್ನ ನೀಡ್ತಾ ಇರ್ಲಿಲ್ಲ? ಎಲ್ರಿಗೂ ಬಾಲ್ಯ ಅಂದ್ರೆ ಏನು ಅಂದ್ರೆ ಒಂಥರ ಸವಿ ನೆನಪುಗಳನ್ನ ನೀಡ್ತಾ ಇರುತ್ತೆ, ನಿಮ್ಗೆ ಯಾಕೆ ಆ ಒಂದು ಸವಿ ನೆನಪು ಇಲ್ಲ ಅಂತ?
1: ಸವಿ ನೆನಪು ಅಂತ ಅನ್ನೋದಕ್ಕಿಂತಲೂ

0: ಎಲ್ಲರ ನನಗೂ ಬಾಲ್ಯ ಅನ್ನೋದು ಒಂದು ಇತ್ತು. ಅಲ್ಲಿ ನಾವು ಹುಡುಗರ ಜೊತೆ ಆಟ ಆಡಿದ್ವಿ, ಅದು ಮಾಡಿದ್ವಿ. ಸಾಮಾನ್ಯವಾಗಿ ಬಾಲಕರು ಯಾವ್ಯಾವ ಥರ ಇರ್ತಾರೆ, ನಾನು ಅದೇ ಥರನಾಗಿದ್ದೆ. ಆದರೆ ನನಗೆ ಈಗಿನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬಾಲ್ಯದೊಳಗೆ ಏನೋ ಒಂದು ನಡೆದು ಅಲ್ಲೇ ನಾನು ಬದಲಿ ಆಗಿದ್ದು ಅಥವಾ ಆ ಘಟನೆಯಂತರ ಮುಂದಿನ ನನ್ನ ಜೀವಮಾನ ಸ್ವಲ್ಪ ಅಲ್ಲಿ ಏನೋ ಬದಲಾವಣೆ ಕಂಡದ್ದು ಆ ಥರ ಅಂತ ಏನಿಲ್ಲ. ಸಾಮಾನ್ಯ ಎಲ್ಲರಿಗೂ ಇರುವಂಥ ಬಾಲ್ಯನ ನಾನು ಅನುಭವಿಸಿದ್ದೇನೆ ಅಷ್ಟೇ.
1: ಸರ್, ನಿಮಗೆ ಈ ಬರವಣಿಗೆ ಗೀಳು ಹತ್ತಿದ್ದು ಯಾವಾಗಿನಿಂದ ಅಂತ, ಬಾಲ್ಯದಲ್ಲಿ ಇತ್ತ ಅಥವಾ ಇತ್ತೀಚೆಗೆ ಬಂದಿತ್ತ?
0: ನಾನು ಈಗ ಮಾತಾಡುವಾಗ ನೆನಪಾಗಿದ್ದು ಏನಂತಂದ್ರೆ, ಬಾಲ್ಯದೊಳಗೆ ನಾನು ಓದಾಕೆ ಶುರು ಮಾಡಿದ್ದೂ ಪ್ರೈಮರಿ ಇದಂತರ. ಮೊದಲು ಚಂದಮಾಮ ಓದಿನಿ, ಆಮೇಲೆ ಪತ್ತೆದಾರಿ ಕಾದಂಬರಿಗಳನ್ನು ಓದ್ಕೊಂತ ಹುಡುಕಿ ಹುಡುಕಿ ಓದಿದ್ದು. ಆಮೇಲೆ ನಮ್ಮ ಈ ಎಂ ಕೆ ಇಂದ್ರ ಈ ಸ್ತ್ರೀ ಲೇಖಕರು ಅಂತ ಏನು ಅವಾಗ ಅವರು ಈ ಉಷಾ ನವರತ್ನ ರಾಮ ಈ ಥರ ಇದ್ದವರು, ಅವಾಗ ಅವರು ನನ್ನ ಎಲ್ಲಿ ನೋಡಿದ್ರು ಯಾವ ಲೈಬ್ರರಿ ಒಳಗೆ ಹೋದರು ಅವ್ರ ಪುಸ್ತಕಗಳನ್ನು ಸಾಕಷ್ಟು ಕಾಣ್ತಿದ್ದು. ಹಿಂಗಾಗಿ ಅವ್ರ ಪುಸ್ತಕಗಳನ್ನ ಹೆಚ್ಚಿಗೆ ಓದ್ಕೊತ ಬನ್ನಿ. ಅದ ಓದಿ ಆದಮೇಲೆ ಅಲ್ಲಿಂದ ಮುಂದನ್ನು ಈಗ ಬಡ್ತಿ ಯಾವ ಥರ ಅಂತಂದ್ರೆ, ಚಂದಮಾಮ, ಪತ್ತೆದಾರಿ ಕಾದಂಬರಿ, ಸ್ತ್ರೀ ಲೇಖಕಿಯರ ಕಾದಂಬರಿ, ಆಮೇಲೆ ಬೌದ್ಧಿಕವಾಗಿ ಸ್ವಲ್ಪ ಹೆಚ್ಚಿನ ಮಟ್ಟದೊಳಗೆ ಇರುವಂಥ ಉದಾಹರಣೆ ಭೈರಪ್ಪ, ಯಶವಂತ್ ಚಿತ್ತಾಲ, ಯು ಆರ್ ಅನಂತಮೂರ್ತಿ, ಇವರು ಕುವೆಂಪು, ಇವರೆಲ್ಲ ಕಾದಂಬರಿಗಳನ್ನು ನಂತರ ಓದ್ಕೊತ ಬಂದಿದ್ದು. ಅಂದರೆ ನನಗೆ ಫೌಂಡೇಶನ್ನು ಬಾಲ್ಯನ ಅಂತ ಹೇಳಬೇಕು ಓದೋದಕ್ಕೆ. ಅಲ್ಲಿ ನಾನು ಆವಾಗ ಚಂದಮಾಮ ಓದುತ್ತಿರಲಿಲ್ಲ ಅಂತಂದರೆ ನಮ್ಮ ಮುಂದೆ ಏನನ್ನು ಓದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನನಗೆ. ಅದಕ್ಕಾಗಿ ನಾನು ಇದೇಗ ಹೇಳಿದ್ನಿ, ಅಂಥ ಯಾವುದೋ ಬೆರಗು ಬದಲಾವಣೆ ಆಗುವಂಥ ಘಟನೆ ನಡೆದಿಲ್ಲ ಅಂತೇಳಿ. ಆದರೆ ಈಗ ನೆನಪು ಮಾಡ್ಕೊಂಡು ಕೂಡಲೇ ಅನಿಸೋದು ಏನಂತಂದ್ರೆ, ಬಾಲ್ಯದೊಳಗೆ ನಾನು ಚಂದಮಾಮ ಓದಿದ್ರಿಂದನೇ ಇವತ್ತು ನಾನು ಬರೆಯೋದಕ್ಕೆ ಸಾಧ್ಯ ಆಗಿತ್ತು. ನಾನು ಡಿಗ್ರಿಗೆ ಬಂದ ಕೂಡಲೇ ಬರೆಯೋದಕ್ಕೆ ಶುರು ಮಾಡಿದ್ದು, ಅಲ್ಲಿ ತನಕ ಓದ್ಕೊತ ಇದ್ದೆ. ನನ್ನಷ್ಟಕ್ಕೆ ನಾನು ಬರಿಬೇಕಂತ ಅನ್ನೋದು ಯಾವುದೋ ತಲೆಯೊಳಗೂ ಇದ್ದಿರಲಿಲ್ಲ, ಏನಿಲ್ಲ. ಅವಾಗ ಸುಮ್ಮನೆ ಏನೋ ಒಂದು ಕವಿತೆ ಅಂತ ಬರೆಯೋದಕ್ಕೆ ಶುರು ಮಾಡಿದ್ದು, ಅದ ತಲೆ ಗೀಳಾಗಿ ಆಮೇಲೆ ಮುಂದೆ ನನಗೆ ಗೊತ್ತಿಲ್ಲದನ್ನ ಬರ್ಕೊಂತಾನೆ ಹೋದ್ನಿ. ಅದು ಒಂದು ಡಿಗ್ರಿ ಮುಗಿಯುವಾಗ ಒಂದು ಎರಡು ಮೂರು ಕತೆಗಳನ್ನು ಬರೆದಿದ್ದೀನಿ ನಾನು. ಆಮೇಲೆ ಲಾಗ್ ಅಡ್ಮಿಷನ್ ಮಾಡಿ ಆದಮೇಲೆ ಅದನ್ನು ಬರೆದ ಕತೆಗಳನ್ನು ವಾರ ಪತ್ರಿಕೆಗಳಿಗೆ ಕಳಿಸಿ ಆದಮೇಲೆ ಅವರು ಪ್ರಕಟಿಸಿದ್ರು. ಅವಾಗ ಆ ಕಾಲದೊಳಗೆ ಕಳಿಸಿದ್ದನ್ನು ಯಾವುದನ್ನು ರಿಜೆಕ್ಟ್ ಮಾಡಲಿಲ್ಲ, ಪ್ರಕಟ್ ಮಾಡ್ಕೊತ ಹೋದರು. ಆ ಪ್ರಕಟಣೆಯಿಂದಾಗಿ ನನಗೆ ಇನ್ನಷ್ಟು ಬರಿಬೇಕು ಅಂತ ಅನ್ನಿಸಿ ಎರಡು ಡಿಗ್ರಿ ಮುಗಿಯೊಳಗಾಗಿ ನನ್ನ ಬರವಣಿಗೆಯನ್ನು ಸ್ವಲ್ಪ ರೀಚ್ ಆಗಿದ್ನಿ ಬರವಣಿಗೆಯೊಳಗೆ ಅಂತ ಅನ್ಬೋದು.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ದೂರದರ್ಶನದಲ್ಲಿ ಹೊಟ್ಟೆಗಾಗಿ ಗೆಣು ಬಟ್ಟೆಗಾಗಿ ಕೆಲಸ ಮಾಡ್ತಕ್ಕಂಥವನು. ಆದರೆ ಮೊಟ್ಟ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಅಂದರೆ ಕನ್ನಡಿಗನು ವೇಣುಧ್ವನಿ ಕೆ ಎಲ್ ಇಯವರ ಕನಸು. ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣುಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ದೂರದರ್ಶನದ ಪರವಾಗಿ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ನಮಸ್ಕಾರ.

0: ಸರ್, ನಿಮಗೆ ಬಾಲ್ಯದಲ್ಲಿ ಓದುವಂತಹ ಒಂದು ಹವ್ಯಾಸ ಇತ್ತು, ಹಾಗಾಗಿ ಬರವಣಿಗೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಬರವಣಿಗೆಯನ್ನ ಶುರು ಮಾಡಿದ್ರಿ, ಡಿಗ್ರಿ ವಯಸ್ಸಿಗಾಗಲೇ ಕತೆಗಳನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಇತ್ತೀಚಿನ ಮಕ್ಕಳಲ್ಲಿ ಈ ಒಂದು ಓದುವಂತಹ ಒಂದು ಹವ್ಯಾಸ ಆಗಿರಲಿ ಅಥವಾ ಪ್ರವೃತ್ತಿ ಆಗಲಿ ಅಷ್ಟಾಗಿ ಕಂಡು ಬರೋದಿಲ್ಲಲ್ಲ, ಅದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ ಸರ್?
1: ಮುಖ್ಯವಾಗಿ ಈ ಮೊಬೈಲ್ ನಮ್ಮ ಕಾಲಕ್ಕೆ ಯಾವ ಅಂದ್ರೆ ಯಾವುದು ಇದ್ದಿರಲಿಲ್ಲ. ಟಿವಿ ಸಹಿತ ನಾವು ಎಲ್ಲೋ ಯಾರ್ದೋ ಮನೆ ಒಳಗೆ ಹೋಗಿ ರವಿವಾರಕ್ಕೊಮ್ಮೆ ರಾಮಾಯಣ ಮಹಾಭಾರತವನ್ನ ಯಾರ್ದೋ ಮನೆ ಒಳಗೆ ಕುಂತ ನಾವು ನೋಡಿ ಬರ್ತಿದ್ವಿ. ನಮ್ಮ ನಮ್ಮ ಮನೆ ಒಳಗೂ ಟಿವಿ ಇದ್ದಿರಲಿಲ್ಲ, ಇದ್ದದಂದ್ರೆ ರೇಡಿಯೋ ಮಾತ್ರ. ಅದ್ರಾಗ ನಾವು ಏನು ಕೇಳ್ತಿದ್ವಿ ಅಷ್ಟ. ಅದನ್ನ ಬಿಟ್ರೆ ಏನೋ ನಮ್ದು ಅದರ್ ಆಕ್ಟಿವಿಟೀಸ್ ಮಾಡಬೇಕು ಅಂತಂದ್ರೆ ನಾವು ಬುಕ್ಕನ್ನು ಹಿಡಿಬೇಕಾಗಿತ್ತು. ಏನು ನಾವು ಏನೋ ಈ ಸ್ಕ್ರೀನ್ ಒಳಗೆ ಈ ಥರ ಏನು ನೋಡ್ತಾರೆ ಹುಡುಗರು ಮೊಬೈಲ್ ಉಪಯೋಗ ಮಾಡ್ಕೊಂಡು

0: ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ಕೈ ಒಳಗೆ ಯಾವುದೇ ಜಗತ್ತು ಇದ್ದಿರಲೇ ಇಲ್ಲ. ಅವಾಗ ಜಗತ್ತನ್ನು ನಾವು ಹುಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಆವಾಗಿತ್ತು. ಆವಾಗ ಅದಕ್ಕಾಗಿ ನಮ್ಮ ನಮ್ಮ ಇಂಟ್ರೆಸ್ಟ್ಗೆ ಆ ಕಾಲದ ಎಲ್ಲರೂ ತಮ್ಮ ತಮ್ಮ ಇಂಟ್ರೆಸ್ಟ್ಗೆ ತಕ್ಕಂಗೆ ಅವು ತಮ್ಮ ತಮ್ಮ ಫೀಲ್ಡನ್ನು ಆಯ್ದುಕೊಂಡು ಅದ್ರಾಗ ಮುಂದುವರಿತಿದ್ರು. ಈಗೇನಾಯಿತು, ಈಗ ನನಗೆ ನಂದ ಹೇಳಬೇಕಂತಂದ್ರೆ ನನಗೆ ಬರವಣಿಗೆ ಓದುವಂಥದ್ದು ಇಂಟ್ರೆಸ್ಟ್ ಬಂತು. ಅದಕ್ಕಾಗಿ ನಾನು ಹುಡುಕಿ ಹುಡುಕಿ ಎಲ್ಲ ಲೈಬ್ರರಿಗೆ ಹೋಗಿ ಹುಡುಕಿ ಹುಡುಕಿ ನನಗೆ ಬೇಕಾದ ಪುಸ್ತಕಗಳನ್ನು ಆಯ್ಕೊಂಡು ಬಂದು ನಾನು ಓದೋದನ್ನು ಶುರು ಮಾಡಿದ್ದೆ. ಈಗ ಆ ಓದು ಹುಡುಗರೊಳಗೆ ಯಾಕಿಲ್ಲ ಅಂತಂದ್ರೆ ಅವ್ರಿಗೆ ಮೊಬೈಲ್ದಿಂತ ಅವರು ಪೂರ ಹಾಳಾಗಿ ಹೋಗಿದ್ದಾರೆ ಅಂತಂದ್ರೂ ಅಡ್ಡಿ ಇಲ್ಲ. ಅವ್ರ ಇಂಟ್ರೆಸ್ಟ್ ಏನು ಅನ್ನೋದನ್ನು ಈಗಿನ ಹುಡುಗರು ಮರೆತು ಬಿಟ್ಟಿರೋದ್ರಿಂದ ಅವರು ಏನೋ ಒಂದು ಎಜುಕೇಷನ್ ಅಂತ ಮಾಡ್ತಾರೋ, ಅಲ್ಲಿ ಸ್ಕೋರ್ಗೆ ಹಿಂದೆ ಬೆನ್ನು ಹತ್ತಾರೋ, ಸರ್ಟಿಫಿಕೇಟ್ ತೊಗೊಂತಾರೋ, ಅಲ್ಲಿಗೆ ಮುಗಿತಾವ್ರೆ. ಒಂದು ಚಲೋ ಸ್ಯಾಲ್ರಿ ಇದ್ದಂಥ ಜಾಬ್ ಹುಡುಕುವಂಥದ್ದನ್ನು ಪ್ರಯತ್ನ ಅಷ್ಟರೊಳಗೆ ಅರ್ಧ ಜೀವನ ಕಳ್ಕೊಂಡಿರ್ತಾರೋ, ಮುಗಿತಾ ಅಲ್ಲಿಗೆ ಹೋದಾರಂತಂದ್ರೆ ಅದು ಲೈಫ್ ಅಂತ ಅವ್ರು ತಿಳ್ಕೊಂತಾರೆ. ಆದರೆ ಇವತ್ತಿಗೆ ನಾವು ನನ್ನ ಪ್ರಕಾರ ಹೇಳಬೇಕಂತಂದ್ರೆ ಈ ಸರ್ಟಿಫಿಕೇಟ್ಗಳು ಬದುಕಲ್ಲ, ಸ್ಕೋರ್ ಬದುಕಲ್ಲ, ನಾವು ತಿಳ್ಕೊಳ್ಳೋದನ್ನು ಬೇರೆ ಐತಿ. ಅದಕ್ಕಾಗಿ ಓದಬೇಕನ್ನೋದನ್ನು ಓದ್ತಾ ಇರಬೇಕು ಅಂತ ನಾನು ಅನ್ನೋದು. ಈಗಿನ ಹುಡುಗರಿಗೆ ಯಾರ್ದೋ ಯಾಕೆ ಕೇಳ್ತಾರೆ, ನಮ್ಮ ಮನೆಯೊಳಗೆ ನನ್ನ ಮಕ್ಕಳಿಗೆ ಮಕ್ಕಳನ್ನು ನನ್ನ ಕತೆಗಳನ್ನು ಓದಿಲ್ಲ, ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಇಂಟ್ರೆಸ್ಟ್ ಯಾಕಿಲ್ಲ ಅಂತಂದ್ರೆ ಅವ್ರ ಇಂಟ್ರೆಸ್ಟ್ ಅವರು ಓದೋದ್ರಾಗ ಇಂಟ್ರೆಸ್ಟ್ ಅವ್ರಿಗೆ ವೈಯಕ್ತಿಕವಾಗಿ ಅವ್ರವ್ರ ಇಂಟ್ರೆಸ್ಟ್ ಅವ್ರು ಬೇರೆ ಬೇರೆ ಇದು ಇರೋದ್ರಿಂದ ಇದನ್ನು ಓದೋದ್ ಕಡೆ ಮ್ಯಾಕ್ಸಿಮಮ್ 80% ಗಳು ಓದಿನಿಂದ ದೂರ ಆಗತ್ತಾರಂತ. ಅವರು ಟೆಕ್ಸ್ಟ್ ಬಿಟ್ಟರೆ ಬೇರೆ ಯಾವುದನ್ನು ಓದ್ತಿಲ್ಲ ಈಗಿನ ದಿನಗಳೊಳಗೆ. ಯಾಕಂತಂದ್ರೆ ಪ್ರತಿ ತಂದೆ ತಾಯಿಗಳು ಅವ್ರಿಗೆ ಇನ್ನೊಂದು ಇದಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ಅವ್ರ ಸ್ಕೋರ್ಗೆ ಬೆನ್ನು ಹತ್ತಿರ್ತಾರೆ. ಇವರು ತಂದೆ ತಾಯಿ ಏನು ಮಾಡಿದೆ, ಎಷ್ಟು ಸ್ಕೋರ್ ಅಥವಾ ಎಷ್ಟು ಆ ಸ್ಕೋರ್ಗೆ ಹೆದರಿ ಇವರು ಏನೋ ಕೆಲವೊಂದು ಹುಡುಗರಿಗೆ ಏನೋ ಒಂದು ಯಾವುದೋ ಒಂದು ಬುಕ್ ಓದಬೇಕಂತ ಇದ್ರು ಅಥವಾ ಇನ್ನೊಂದು ಅದರ್ ಆಕ್ಟಿವಿಟೀಸ್ ಮಾಡಬೇಕು ಅಂತ ಮನಸ್ಸೊಳಗಿದ್ರು ಅದನ್ನು ಹಿಂದೆ ಹಾಕಿ ಈ ಸ್ಕೋರ್ ಮಾಡಬೇಕು ಅಂತೇಳಿ ಮುಂದೇನು ಹೋಗ್ತಿರ್ತಾರೆ. ಈಗ ಇಂಥವೆಲ್ಲ ಕಾರಣ ಕೌಂಟ್ ಆಗೋದ್ರಿಂದ್ರೆ ಓದೋದ್ ಮಕ್ಕಳೊಳಗೆ ಬಹಳ ಅಂದ್ರೆ ಬಹಳ ಕಡಿಮೆ ಆಗೈತೆ.
1: ಸರ್, ಇವಾಗ ತಾವ್ ಹೇಳ್ತಾ ಇದ್ರಿ ಬಾಲ್ಯದಲ್ಲಿಯೇ ಎಂಕೆ ಇಂದಿರಾ ಅವರ ಮತ್ತೆ ಭೈರಪ್ಪನವರ ಕಥೆಗಳನ್ನೆಲ್ಲ ಓದ್ತಾ ಇದ್ರಿ, ಅದು ಪ್ರೇರಣೆ ಆಯ್ತು ಅಂತ. ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇದ್ರ ಈ ತರ ನಿಮ್ಗೆ ಬರವಣಿಗೆಯಲ್ಲಿ ಈ ಒಂದು ಆಸಕ್ತಿ ಬರೋದಿಕ್ಕೆ, ಅಥವಾ ಯಾರು ಪ್ರೇರಣೆ ಅಂತ ಸರ್ ನಿಮ್ಗೆ ಈ ಒಂದು ಬರವಣಿಗೆ ಬರೆಯೋದಿಕ್ಕೆ?
0: ಬರವಣಿಗೆ ಓದು ಅಂತದ್ದು ನಮ್ಮ ತಂದೆಗೂ ಹ್ಯಾಬಿಟ್ ಅಂತ ಹೇಳಿತ್ತು. ಅವನ ಹೋಗಿ ಲೈಬ್ರರಿಯಿಂದ ಪುಸ್ತಕಗಳನ್ನ ತಗೊಂಡ್ ಬಂದು ಅವನು ಓದ್ತಿದ್ದ. ಅದ್ರೊಳಗಿನ ನಮಗ್ ಲಾಯಕ್ ಆಗಿದ್ದನ್ನ ನಾನು ಓದ್ತಿದ್ನಿ. ಅದು ಓದುವಂಥದ್ದು ಅದು ತಂದೆನು ಒಂದು ಪ್ರೇರಣೆ ಅಂತೇಳಿ ಆಗಿದ್ದ. ಆದ್ರೆ ಬರವಣಿಗೆಗೆ ಪ್ರೇರಣೆ ಅಂತಂದ್ರೆ ಯಾರ್ದೋ ಒಬ್ಬರು ಬರೆದಿದ್ದನ್ನ ಓದಿ ನಾನು ಈ ತರ ಬರಿಬೇಕು ಅಂತೇಳಿ ಅಂದ್ಕೊಂಡೇನು ನಾನು ಬರೆಯಕ್ ಶುರು ಮಾಡಿಲ್ಲ. ಆ ಸ್ವಂತಕ್ಕನ್ನ ನನಗೆ ಬರಿಬೇಕಂತ ಅನ್ಸಕ್ ಶುರು ಆಯ್ತು, ಅವಾಗಂತ ನಾನು ಬರೆಯಕ್ ಶುರು ಮಾಡಿದ್ದೆ.
1: ಸರ್, ಬರವಣಿಗೆಯನ್ನ ಚಿಕ್ಕ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರಿ, ಯಾವ ರೀತಿ ಬರವಣಿಗೆ ಬರೀತೀರಾ ಸರ್?
0: ನಾನು ಮೊದಲಿಂತ ಬರೆಯಕ್ ಶುರು ಮಾಡಿದ್ದು ಕತೆಗಳನ್ನ, ಅದನ್ನ ಮುಂದುವರ್ಸ್ಕೊಂಡು ಬಂದ್ರೆ ಇಲ್ಲಿ ತನಕನು ಈ 2 ವರ್ಷದಿಂದ ಗಜಲನ್ನು ನಾನು ಬರೆಯೋದಕ್ಕೆ ಶುರು ಮಾಡಿನ್ರಿ. ಈಗ ನಾನು ಕತೆಗಳು ಮತ್ತು ಗಜಲ್ಗಳನ್ನ ಬರೀತೇನೆ.
1: ಸರ್, ಗಜಲ್ ಬರೆಯೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಅಂತ ಮಾತನ್ನ ಕೇಳಿದ್ದೀನಿ. ಹೇಗೆ ಸರ್ ಗಜಲ್ ಬರೆಯೋದಕ್ಕೆ ಆಸಕ್ತಿ ಹೇಗೆ ಬಂದಿತ್ತು?
0: ಕವಿತೆ ಬೇರೆ, ಗಜಲ್ ಬೇರೆ. ಕವಿತೆಯನ್ನು ನಾವು ಗದ್ಯದ ತರಾನು ಬರಿಬಹುದು, ಅದಕ್ಕೆ ಒಂದು ಗ್ರಾಮರ್ ಅಂತ ಇರುವುದಿಲ್ಲ. ಬರೀ ನಾವು ನಮ್ಮ ಒಳಗಿನ ಭಾವಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಂತ ಬಂದಂಗೆ ಅದನ್ನ ಒಂದು ಲೈನ್ ಕೆಳಗೆ ಇನ್ನೊಂದು ಲೈನ್ ಬರಿತಾ ಹೋದ್ರೆ ಅದನ್ನು ಕವಿತೆ ಅಂತಾನೂ ಕರೆದ್ರೆ ಅದನ್ನ ಅಲ್ಲ ಅಂತ ಯಾರೂ ಅನ್ನಕ್ಕೆ ಸಾಧ್ಯ ಇಲ್ಲ. ಆದ್ರೆ ಗಜಲ್ಗೆ ವ್ಯತ್ಯಾಸ ಅಂತಂದ್ರೆ ಗಜಲ್ಗೆ ಕವಿತೆಗೆ ಈ ಗಜಲ್ ಒಳಗೆ ಅದರದೇ ಆದ ಒಂದು ಗ್ರಾಮರ್ ಇರ್ತದೆ. ಆ ಗ್ರಾಮರ್ ಬಿಟ್ಟು ಬರೆದ್ರೆ ಅದನ್ನು ಗಜಲ್ ಅಂತೇಳಿ ಯಾರೂ ಕರೆಯಕ್ಕೆ ಸಾಧ್ಯ ಇಲ್ಲ. ನಾವು ಗಜಲ್ ಬರಿಬೇಕಂದ್ರೆ ಅದ್ರ ಬೇಸಿಕ್ ಒಂದು ಗ್ರಾಮರನ್ನು ಕಲ್ತಿರ್ಬೇಕು. ಅದರ ಜೊತೆ ಜೊತೆಗೆ ಭಾವವನ್ನು ಆ ಎರಡು ಲೈನ್ ಇರೋದಕ್ಕೆ ಒಂದು ಶೇರ್ ಅಂತಾರೆ. ಅಟ್ಲೀಸ್ಟ್ ಒಂದು ಗಜಲ್ಗೆ 5 ಶೇರ್ ಇರಬೇಕು, 2 ಲೈನಿಂದ 5 ಶೇರ್ ಇರಬೇಕು. ಪ್ರತಿ ಲೈನ್ ಒಳಗೂ ನಾವು ಪಂಚಿಂಗ್ ಲೈನ್ಸನ್ನು ಉಪಯೋಗ ಮಾಡಬೇಕು ಅಂತ ಅನ್ನೋದು ನಂದು ವೈಯಕ್ತಿಕ ಅಭಿಪ್ರಾಯ. ಇಲ್ಲದೇ ಇದ್ರೆ ಅದು ಗಜಲ್ ಅಂಥೇಳಿ ಅದನ್ನು ಗಜಲಿನ ಮಟ್ಟದೊಳಗೆ ನಮಗೆ ಕಾಣಕ್ಕೆ ಸಾಧ್ಯ ಆಗೋದಿಲ್ಲ. ಗಜಲ್ ಮೂಲ ಒಳಗೆ ಬಂದದ್ದು ಈಗ ನಾವು ಕನ್ನಡ ಒಳಗೆ ಎಲ್ಲರೂ ಗಜಲ್ ಅಂತೇಳಿ ಬರೆಯಕ್ಕೆ ಶುರು ಮಾಡಿದ್ರು ಇತ್ತೀಚೆಗೆ. ಆದರೆ ಅದು ಹುಟ್ಟಿದ್ದು ಉರ್ದು, ಆಮೇಲೆ ಅದರದ್ದು ಬಳಕೆ ಹೆಚ್ಚಾಗಿದ್ದು ಹಿಂದಿ ಒಳಗೆ. ಅದನ್ನು ಹಿಂದಿ ಸಿನಿಮಾ ಇಂಡಸ್ಟ್ರಿ ಅವರು ಆಗಿನ ದಿನಗಳೊಳಗೆ ಶಕ್ತವಾಗಿ ಬಳಸ್ಕೊಂಡಿರೋದ್ರಿಂದ ಗಜಲ್ಗೆ ಒಂದು ಅದರದೇ ಆದ ಗುರುತು ಉಳಿತು. ಅದನ್ನು ಇತ್ತಿತ್ತಲಾಗಿ ಕನ್ನಡದೊಳಗೆ ನಾವು ಗಜಲನ್ನು ಬರೆಯೋದಕ್ಕೆ ಶುರು ಮಾಡಿರೋದ್ರಿಂದ ಅದು ಆ್ಯಕ್ಚುಲಿ ಗಜಲ್ ಕನ್ನಡಕ್ಕೆ ನಮ್ಮದೇ ಆದ ಭಾಷೆ ಅಂತೇಳಿ ಆಗಿರೋದ್ರಿಂದ ಆ ಹಿಂದಿ ಅಥವಾ ಉರ್ದು ಒಳಗಿನ ಇಫೆಕ್ಟಿವ್ನೆಸ್ ಅನ್ನ ಕನ್ನಡ ಒಳಗೆ ಇನ್ನೂ ತನಕ ಯಾರಿಗೂ ತರೋದಕ್ಕೆ ಸಾಧ್ಯ ಆಗಿಲ್ಲ. ಪ್ರಯತ್ನಗಳು ನಡೆದವು. ಆ ಗಜಲ್ ಒಳಗೆ ಯಾವ ಥರ ಪಂಚಿಂಗ್

0: ಡೈಲಾಗ್ಸ್ಗಳನ್ನು ಇರೋ ಥರನನ್ನು ನೋಡ್ಕೋಬೇಕು ಅನ್ನೋದು ನಂದು ವೈಯಕ್ತಿಕ ಅಭಿಪ್ರಾಯ. ಒಂದು ಲೈನ್ ಹೇಳಿಬಿಡ್ತೇನೆ ನಿಮಗೆ ಗಝಲ್ ಒಳಗಿಂದ, ಏನಂತಂದ್ರೆ, ಮರಳ ಮೇಲಿನ ಮಸನದ ಹುಡುಗಿ ಹೆಸರು ಕಡಲ ಪಾಲು, ಜತೆಯಲ್ಲಿ ನಡೆದ ದಾರಿ ನಿಂತಿದೆ ಸುಡುಗಾಡಿಗೆ ಇಂದ್ಯಾಕೋ, ದೇವರ ತಲೆಗೇರುವ ಹೂವಿಂದು ನಶೆಗಾರನ ಗೋರಿ ಮೇಲೆ, ಮಣ್ಣ ಕೆಳಗೂ ಆಸೆಗಳು ಅರಳುವವು ಮೈ ವಾಸನೆಗೆ ಇಂದ್ಯಾಕೋ. ಈ ಥರ ಒಂದು ಪಂಚಿಂಗ್ ಲೈನ್ ಇರಬೇಕು, ಅಲ್ಲಿ ಓದಿದವರು ಅಲ್ಲೇ ಒಂದು ಕ್ಷಣ ನಿಂತು ಬಿಟ್ಟಿರಬೇಕು. ನಿನ್ನ ಪಾದ ಸ್ಪರ್ಶಕ್ಕೆ ನೀರೊಳಗಿನ ಕೆಂಡವು ಆರುವುದು. ಅವನು ಆಕೆ ಬಗ್ಗೆ ಬರಿಬೇಕಾದ್ರೆ ಈ ಥರ ಒಂದು ಪಂಚಿಂಗ್ ಲೈನ್ಸನ್ನು ಅಲ್ಲಿ ಹೇಳ್ತಾನೆ. ನಿನ್ನ ಪಾದ ಸ್ಪರ್ಶಕ್ಕೆ ನೀರೊಳಗಿನ ಕೆಂಡವು ಆರುವುದು ಅಂದ್ರೆ ಅದರದ್ದು ತಾದ್ಯಾತ್ಮತೆಯನ್ನು ಪರಾಕಾಷ್ಠೆಯನ್ನು ಪ್ರತಿ ಒಂದು ಸಾಲೊಳಗೂ ನಾವು ಹೇಳಬೇಕು ಅಂತ ಅನ್ನೋದು ಅಲ್ಲಿ ಇರಬೇಕು, ಗಝಲ್ ಒಳಗೆ ಇರಬೇಕು ಅನ್ನೋದು ನಂದ ಅಭಿಪ್ರಾಯ. ಆದರೆ ಇತ್ತಿತ್ತಲಾಗೆ ಗ್ರಾಮರಿಗೆ ಬರೀ ಗ್ರಾಮರಿಗೆ ಹೆಚ್ಚಿನ ಮಹತ್ವ ಕೊಟ್ಟು ಭಾವವನ್ನು ಕಡಿಮೆ ಮಾಡಿ ಬರೆಯೋದ್ರಿಂದ ಆ ಗಝಲನ್ನು ಯಾರಿಗೂ ಓದಬೇಕಂತ ಅನಿಸೋದಿಲ್ಲ. ನಾನು ನೋಡಿದ್ದು ಹೇಳಬೇಕಂತಂದ್ರೆ ಗಝಲ್ ಪಂಡಿತರು ಅಂತೇಳಿ ಈಗೀಗ ಬರೀತಿರ್ತಾರೆ, ಅವರೆಲ್ಲ ಗ್ರಾಮರ್ ಒಳಗೆ ಪರ್ಫೆಕ್ಟ್ ಇರ್ತಾರೆ. ಆದರೆ ಆ ಗ್ರಾಮರನ್ನು ಹೊಂದಿಸುವ ಭರಾಟೆಯೊಳಗೆ ಅವರು ಭಾವವನ್ನು ಹಿಂದೆ ಉಳಿಸಿದ ಕೂಡಲೇ ಆ ಗಝಲ್ ತನ್ನ ವೇಟನ್ನು ಕಳ್ಕೊಂಡು ಅದು ಸಪ್ಪೆಯಾದ ಗಝಲ್ ಥರ ಆಗಿ ಹೋಗ್ತೈತೆ. ಅಂಥ ಗಝಲ್ಗಳು ಭಾಳ ದಿವಸ ತನಕ ನಿಲ್ಲೋದೇ ಇಲ್ಲ. ಅದಕ್ಕಾಗಿ ನನ್ನ ಅಭಿಪ್ರಾಯದೊಳಗೆ ಭಾವಕ್ಕೆ ಮಹತ್ವ ಕೊಡಬೇಕು, ಗ್ರಾಮರ್ ಅದರದೇ ಆದ ಒಂದು ಲಿಮಿಟೇಷನ್ ಒಳಗೆ ಇದ್ರೆ ಸಾಕು.
1: ಅಂದರೆ ಯಾವುದಾದ್ರೂ ಕವನ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅದರಲ್ಲಿ ಯಾವಾಗಲೂ ಅಷ್ಟೇ ಭಾವನೆ ಮುಖ್ಯ ಆಗಿರುತ್ತೆ. ಆ ಒಂದು ಭಾವ ಮುಖ್ಯವಾಗಿರಬೇಕು ಅಂತ ತಾವು ಹೇಳ್ತಾ ಇದ್ದೀರಿ.
0: ಹೌದು ಮೇಡಮ್, ಭಾವ ಇಲ್ಲದೆ ಇದ್ರೆ ಅದು ಕಥೆನೂ ಆಗುವುದಿಲ್ಲ, ಯಾವುದು ಗಝಲು ಆಗುವುದಿಲ್ಲ, ಕವಿತೆನೂ ಆಗುವುದಿಲ್ಲ. ಭಾವ ಮುಖ್ಯ. ಆದರೆ ಇಲ್ಲಿ ಒಂದು ರೆಸ್ಟ್ರಿಕ್ಷನ್ ಗಝಲ್ಗೆ ಗ್ರಾಮರ್ ಅಂತ ಅನ್ನೋದು ಒಂದು ರೆಸ್ಟ್ರಿಕ್ಷನ್ ಇರೋದ್ರಿಂದ ನಾನು ನೋಡಿದ 80% ಪಂಡಿತರುಗಳು ನಾವು ಗಝಲ್ ಬರಿತೀವಿ ಅಂತ ಹೇಳ್ಕೊಂಡು ಅಡ್ಡಾಡೋರು ಆ ಗ್ರಾಮರ್ಗೆ ಹೆಚ್ಚಿನ ಒತ್ತು ಕೊಡ್ತಿರೋದ್ರಿಂದ ಭಾವಗಳು ಕಡಿಮೆ ಆಗಿ ಅವು ಅದರಾಗಿನ ಗಝಲಿನ ಗಝಲ್ಗೆ ಇರಬೇಕಾದಂಥ ಚಾರ್ಮಿಂಗ್ ಕಾಣ್ತಿಲ್ಲ ನಾವು.
2: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಲಕ್ಷ್ಮಣ್ ಶೆರಗಾರ್ ಅವರು. ಸರ್, ತಾವು ತಮ್ಮ ಕತೆಗಳನ್ನ ನೋಡ್ತಾ ಇದ್ರೆ ಹೆಚ್ಚಾಗಿ ಕತೆಗಳಲ್ಲಿ ಬರುವಂತಹ ನಾಯಕಿ ಒಬ್ಬಳೆ ಇರ್ತಾಳೆ, ಹಾಗೇನೆ ಅವಳು ಸ್ವಗತದಲ್ಲಿ ಮಾತಾಡ್ತಾ ಇರ್ತಾಳೆ, ಅದ್ರ ಬಗ್ಗೆ ಮಾತಾಡೋದಾದ್ರೆ.
2: ಮೊದಲಿನಿಂದ್ರು ನಾನು ಬರೆಯೋದಕ್ಕೆ ಶುರು ಮಾಡಿದ್ದು ಒಂದೇ ಪಾತ್ರವನ್ನ ಮುಂದಿಟ್ಟುಕೊಂಡು, ನಾನು ಅನ್ನೋ ಒಂದು ಪಾತ್ರ ಮುಂದಿಟ್ಟುಕೊಂಡು ಕತೆ ಬರೆಯುವುದಕ್ಕೆ ಶುರು ಮಾಡೀನಿ. ಉದಾಹರಣೆ ಸೀತೆ ಅಂತ ಇಟ್ಕೊಡಿ. ಈಗ ರಾಮಾಯಣದ ಸೀತೆ ಅಥವಾ ಅಹಲ್ಯೆ, ದ್ರೌಪದಿ ಈ ಪಾತ್ರಗಳನ್ನು ಮುಂದಿಟ್ಟುಕೊಂಡು ಅವಳು ಆಕೆ ಆ ನಾನು ಅಂಥೇಳಿ ಆಕೆ ತನ್ನ ಮನಸ್ಸಿನ ಒಳಗಿನ ಆಳವನ್ನು ಹೇಳ್ಕೊಂತ ಹೋಗುವಂಥದ್ದು, ಆಕೆಗೆ ಆದ ಏನು ಆ ಶೋಷಣೆ ಅಂತನ್ನುವುದಾಗಿರ್ಬೋದು ಅಥವಾ ಇನ್ಯಾವುದೋ ಸರಿ ತಪ್ಪುಗಳ ಜಿಜ್ಞಾಸೆ ಇರ್ಬೋದು, ಇವನ್ನ ಆಕೆ ತನ್ನಷ್ಟಕ್ಕೆ ತಾನ ಮನಸ್ಸೊಳಗೆ ಒಂದು ಸ್ವಗತದ ರೂಪವೊಳಗೆ ಹೇಳ್ಕೊತ ಹೋಗುದು. ಅದು ನನ್ನ ಇಷ್ಟದ ಪ್ರಕಾರದ ಕತೆ ಬರೆಯವನಿಗೆ. ನನ್ನ 10 ಪಾತ್ರಗಳನ್ನು ಇಟ್ಟುಕೊಂಡು ಅಥವಾ ಒಂದಕ್ಕಿಂತ ಜಾಸ್ತಿ ಪಾತ್ರಗಳು ಅವಶ್ಯ ಇದ್ರೆ ಇರಲಿ, ಆ ಮಾತು ಬೇರೆ. ಆದರೆ ನಾನು ಹೆಚ್ಚಾಗಿ ಬರೆಯುವುದಕ್ಕಾಗಿ ಆಯ್ದುಕೊಳ್ಳುವಂಥದ್ದು ಪಾತ್ರಗಳು ಒಂದೇ ಆಗಿರೋದ್ರಿಂದ ಅದಕ್ಕೆ ಸ್ವಗತದ ರೂಪವೊಳಗೆ ಅದನ್ನು ಕತೆಗಳನ್ನು ಮುಂದುವರೆಸ್ಕೊಂಡು ಬಂದದ್ದು, ಈ ಆ ಥರ ಬಂದದ್ದು ನಾವು ನೋಡ್ತೇವೆ.
1: ಸರ್, ಈಗ ನಿಮ್ಮ ಕತೆಗಳನ್ನು ನೋಡ್ತಾ ಹೋದರೆ ಅಲ್ಲಿ ಸ್ತ್ರೀ ಒಂದು ಪ್ರಧಾನವಾದ ಒಂದು ಪಾತ್ರವಾಗಿ ಕಂಡು ಬರ್ತಾಳೆ ನಮಗೆ. ನಿಮ್ಮ ನಿರಾಕರಣೆ ಒಂದು

0: ಕಥಾ ಸಂಕಲನವನ್ನ ನೋಡಿದಾಗ ಅದರಲ್ಲಿ ಹೇಳ್ತೀರಾ ನೀವು, ಏನೆಂದು ಹೇಳದೆ ಕಾಡಿಗಟ್ಟಿದುದು ಯಾಕೆಂದು ಪ್ರಶ್ನಿಸಲಿಲ್ಲ, ಬಿಟ್ಟು ಹೋದ ದಾರಿ ತುಳಿಯಬಾರದೆಂದು ಪ್ರತಿಜ್ಞೆ ಮಾಡಿರುವೆ, ಪ್ರತಿರುವತೆಯ ಹುಚ್ಚಿನ ಗೀಜಕದ ಗೂಡಿಗೆ ಹಗಲೇ ಬೆಂಕಿ ಬೀಳಲಿ ಅಂತೇಳಿ ಅವಳು ಅಂದ್ರೆ ಸೀತೆ ತನ್ನ ಒಂದು ಒಳಗಿರುವಂತಹ ಒಂದು ಬೆಂಕಿಯನ್ನ ಹೊರಗಡೆ ಹಾಕ್ತಾಳಲ್ಲ, ಅದು ಯಾಕೆ ಸರ್ ಈ ಸ್ತ್ರೀ ಬಗ್ಗೆ ಇಷ್ಟೊಂದು ನಿಷ್ಠೂರವಾಗಿ, ಅಂದ್ರೆ ಸ್ತ್ರೀ ಮೇಲೆ ಆಗ್ತಿರುವಂತಹ ಶೋಷಣೆಯ ಬಗ್ಗೆ ಇಷ್ಟು ನಿಷ್ಠೂರವಾಗಿ ಬರೀತಾ ಹೋಗ್ತಿರಲ್ಲ, ಏನ್ ಕಾರಣ ಸರ್? ಅಥವಾ ಈ ಕತೆ ಬರಿಬೇಕು ಅಂತ ಬರೀತಿರೋ, ಅಥವಾ ಇದರ ಹಿನ್ನೆಲೆ ಏನಾದರೂ ಇದೆಯಾ ಸರ್?
1: ಇಲ್ಲ, ನಾನು ಇತ್ತಿತ್ತಲಾಗೆ ಈಗ ಇನ್ನೂ ಬಿಡುಗಡೆ ಆಗದೆ ಇರೋ ಮೂರು ಕಥಾ ಸಂಕಲನಗಳನ್ನು ಮಾಡಿದ್ದೆ ನಾನು. ಒಂದು ಪೌರಾಣಿಕ ಪಾತ್ರಗಳ ಕಥಾ ಸಂಕಲನ, ಇನ್ನೊಂದು ಸಾಮಾಜಿಕ, ಮತ್ತೊಂದು ಪ್ರೇಮ ಕಥಾ ಸಂಕಲನ. ಈಗ ನಾವು ಸ್ತ್ರೀ ಪಾತ್ರಗಳನ್ನು, ಪೌರಾಣಿಕದ ಸ್ತ್ರೀ ಪಾತ್ರಗಳನ್ನು ಹೇಳೋ ಸಲುವಾಗಿ ಒಂದು ಕಥಾ ಸಂಕಲನ ಅಂತ ಮಾಡಿದ್ದು ನಿರಾಕರಣೆ. ಅದರೊಳಗೆ ಈ ಸೀತೆ, ಊರ್ಮಿಳೆ, ಅಹಲ್ಯೆ, ಯಶೋಧರೆ, ಈತ ದ್ರೌಪದಿ, ಈ ಥರ ಪಾತ್ರಗಳನ್ನು ನಾವು ಅಲ್ಲಿ ನೋಡ್ತೀವಿ. ನನಗೆ ಈ ಪೌರಾಣಿಕ ಪಾತ್ರದ ಸ್ತ್ರೀ ಪಾತ್ರಗಳ ಮೇಲೆ ಆದಂಥ ಒಂದು ಶೋಷಣೆಯನ್ನು ಧ್ವನಿ ಎತ್ತಬೇಕಾಗಿತ್ತು. ಆವಾಗ ಆ ಕಾಲದೊಳಗೆ ಏನು ನಡೀತೋ ಗೊತ್ತಿಲ್ಲ. ಅದರ ಹಾಗಾಗಿದ್ದನ್ನು ಈಗ ಮೂಲ ರಾಮಾಯಣ ಅಥವಾ ಮಹಾಭಾರತ ಅಂತೇಳಿ ನಮ್ಮ ಮುಂದೆ ಆ ಪುಸ್ತಕಗಳನ್ನು ಇಟ್ಟು ಹೋಗಿದ್ದಾರೆ ಅವರು. ಅದನ್ನು ನಾವೆಲ್ಲ ಓದಿ ಆದಮೇಲೆ ನಮ್ಗೆ ಅನಿಸಿದ ಪ್ರಕಾರ ಕೆಲವೊಬ್ಬರು ರಾಮ ಪುರುಷ ಪ್ರಧಾನ ಪಾತ್ರಗಳನ್ನು ಹಿಂದೆ ಹೋಗಿ ಅದು ಸರಿ ಅಂತೇಳಿ ಅನ್ನೋರು ಒಂದು ಪಂಥ, ಒಂದು ವಾದ. ಇನ್ನೊಂದು, ಆ ಪುರುಷ ಪಾತ್ರಗಳಿಂದ ಸ್ತ್ರೀ ಪಾತ್ರಗಳಿಗೆ ಆದ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಇನ್ನೊಂದು ಜನರ ವಾದ. ಅದಕ್ಕೆ ನಾನು ಮೊದಲಿನಿಂದರೂ ಯಾಕೆ ಈ ಸೀತೆಗಾಗಲಿ ಈ ಪಾತ್ರ ಪೌರಾಣಿಕದ ಸ್ತ್ರೀ ಪಾತ್ರಗಳಿಗೆ ಇಷ್ಟೆಲ್ಲ ಯಾಕೆ ಅನ್ಯಾಯ ಆಗ್ತಿದ್ರು, ಆ ಕಾಲದೊಳಗೂ ಯಾರೂ ಧ್ವನಿ ಎತ್ತಲಿಲ್ಲ, ಮತ್ತು ಈ ಕಾಲದೊಳಗೂ ಯಾಕೆ ಧ್ವನಿ ಎತ್ತತಿಲ್ಲ ಅಂತ ಅಂದ್ಕೊಂಡು ಆದಮೇಲೆ ನಾನು ಏನಾದರೂ ಬರಿಬೇಕು ಆ ಪಾತ್ರಗಳಿಗೆ ನ್ಯಾಯ ಅಂತ ಅನ್ನೋದು ನನ್ನಿಂದಾದರೂ ಒಂದು ಧ್ವನಿ ಹೊರಗೆ ಬರಲಿ ಅಂತೇಳಿ ಬರೆಯೋದಕ್ಕೆ ಶುರು ಮಾಡಿದ್ದು. ಸೀತೆ ನಮಗೆ ಗೊತ್ತಿರುವಾಗ ಯುದ್ಧ ಮುಗಿದು ಕೂಡಲೇ ಆಕೆಗೆ ಅಲ್ಲಿ ಅಗ್ನಿ ಪ್ರವೇಶ, ಅದನ್ನು ಮುಗಿಸಿ ಬಂದಾದ್ಮೇಲೆ ಆ ಅಗಸನ ಪ್ರಸಂಗ, ಅದು ಮುಗೀತು ಅಂತಂದ್ರೆ ಆಕೆ ಏನೂ ಬೇಡ ಅಂತೇಳಿ ಮತ್ತೆ ಹೊಳ್ಳಿ ರಾಮನೊಂದಿಗೆ ನಾ ಬದುಕಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಾಯಿಯನ್ನು, ಭೂತಾಯಿಯನ್ನು ನೆನೆದು ತನ್ನ ಅವತಾರವನ್ನು ಸಮಾಪ್ತಿ ಮಾಡಿಕೊಂಡಂಥ ಒಂದು ಘಟನೆ. ಈ ಎಲ್ಲ ಘಟನೆ ಒಳಗೆ ಅದು ಕ್ವಶನೇಬಲ್ ಕ್ಯಾರೆಕ್ಟರ್ ಅಂತಂದ್ರೆ ರಾಮಂದು. ನಾನು ಆ ಕಥೆ ಒಳಗೆ ಅದನ್ನೆಲ್ಲ ಬರೆದನು. ಮೂಲ ರಾಮಾಯಣವನ್ನು ವಾಲ್ಮೀಕಿ ರಾಮಾಯಣ, ನಮಗೆ ರಾಮಾಯಣ ಅಂತಂದರೆ ಇನ್ಯಾರು ಕುವೆಂಪು ಬರೆದದ್ದು ರಾಮಾಯಣ ಅಲ್ಲ, ಮತ್ತೊಂದಲ್ಲ, ಅದರ ನಂತರ ಬರೆದವ್ರದ್ದಲ್ಲ. ನಾವು ಹಿಡಿಬೇಕಾಗಿದ್ದು ವಾಲ್ಮೀಕಿ ರಾಮಾಯಣ ಮಾತ್ರ, ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ಅದನ್ನು ನಾವು ಮೂಲ ರಾಮಾಯಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ, ಮತ್ತು ಅದು ನಿಜಾನು ಸಹಿತ. ಅದಕ್ಕಾಗಿ ಅದನ್ನು ರೆಫರೆನ್ಸ್ ಆಗಿ ಅಲ್ಲಿ ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ಆಕೆ ಮೇಲೆ ಈ ನಡೆದಂಥದ್ದು ಪ್ರತಿ ಸಲನೂ ಆಕೆ ಬಾಯಿ ಮುಚ್ಚಿಕೊಂಡು ಅವನು ಹೇಳಿದ್ದನ್ನು ಕೇಳುವಂಥದ್ದನ್ನು ಹಿಂದಿನ ಒತ್ತಡ ಯಾವುದಿತ್ತು ಆಯಿತು. ಆದರೆ ನಾವು ವಾಲ್ಮೀಕಿ ರಾಮಾಯಣನ ಮೊದಲಿನಿಂದ ಕೊನೆ ತನಕ ಓದಿದ ಆದಮೇಲೂ ನಾವು ಏನು ಅಂದ್ಕೊಂತೀವಿ, ಅಲ್ಲಿ ಎಲ್ಲೂ ಆ ಮೂರು ಪ್ರಸಂಗದೊಳಗೆ ಯಾವುದು ಅಗ್ನಿ ಪ್ರವೇಶ, ಅಗಸನ ಪ್ರಸಂಗ, ಮತ್ತು ಕೊನೆಯದು ಭೂಮಿಯೊಳಗೆ ಇಳಿದು ಹೋಗುವಂತಂದು, ಈ ಮೂರು ಪ್ರಸಂಗದೊಳಗೂ ಸೀತೆಯಂತರ ರಾಮನ ವಿರುದ್ಧ ಒಂದಂದ್ರೆ ಒಂದು ಮಾತನ್ನು ನೀನು ಮಾಡಿದ್ದು ತಪ್ಪಂತೇಳಿ ಬರಲೇ ಇಲ್ಲ. ಆಕೆ ಬರೀ ಕೇಳಿದ್ಲು ತನ್ನ ನಿರ್ಧಾರನ ಕೊನೆಗೆ ತಗೊಂಡು ಹೋದ್ಲು. ಆಕೆ ನಿರ್ಧಾರ ಅಲ್ಲಿ ಯಾವುದೂ ಆಗಿರಲಿಲ್ಲ, ಎಲ್ಲ ನಿರ್ಧಾರಗಳು ರಾಮನದನ ಆಗಿದ್ದವು. ನಿನ್ನ ಮನಸ್ಸೊಳಗೆ ಏನೈತಿ, ಈಗ ನಾನು ನಿನ್ನ ಅಗ್ನಿ ಪರೀಕ್ಷೆ ಮಾಡಬೇಕಂತ ಮಾಡೀನಿ, ಈಗ ನೀನೇನಂತೆ ಅಂತ ಅವನು ಏನು ಕೇಳಲೇ ಇಲ್ಲ. ಒನ್ ಸೈಡೆಡ್ ಅಲ್ಲಿ ಊರಿಗೆ ಬೆಂಕಿ ಹಚ್ಚಿದ್ರು ಜಿಗಿ ಅಂತಂದರು. ಮುಂದೆ ಹೋಗಿ ಆಕೆಗೆ ಗೊತ್ತೇ ಇಲ್ಲ, ಅಗಸ ಯಾರೋ ಏನೋ ಒಂದು ಮಾತಂದ, ಆಕೆಗೆ ಗೊತ್ತಿಲ್ಲದನ ಆಕಿನ ರಾತ್ರಿ ಕಾಡಿನ ನಟ್ಟ ನಡ್ಬರ್ಕ್ ಹೋಗಿ ಬಿಟ್ಟು ಬಂದರು. ನಿನಗೆ ಈಗ ನಾವು ಕಾಯ್ದೆ ಕಾನೂನು ಅಂತೇಳಿ ಒಬ್ಬನ ಪನಿಷ್ ಮಾಡಬೇಕಾತಂದ್ರೆ ನೀ ಇಂಥ ಅಪರಾಧ ಮಾಡಿದಿ, ಅದಕ್ಕಾಗಿ ನಿನಗೆ ಇಂಥ ಪನಿಷ್ಮೆಂಟು. ಮಾಡಿಲ್ಲ ಅಂತಂದ್ರೆ ನಿನ್ನ ಸಮರ್ಥನೆಗೆ ನಿನ್ನ ವಾದವನ್ನು ಹೇಳಿ ಸಮರ್ಥನೆ ಮಾಡಿಕೊಂಡು ನೀನು ಆರೋಪಿ ಅಲ್ಲ, ನೀ ಅಂಥದ್ದೇನೂ ಮಾಡಿಲ್ಲ ಅಂಥೇಳಿ ನಿರೂಪಿಸು ಅಂಥೇಳಿ ಅನ್ನುವಂಥದ್ದು ಒಂದು ಕಾಯ್ದೆ ಈಗಿರುವಾಗ ಮೊದಲು ಯಾಕಿರಲಿಲ್ಲ ಇಂಥದ್ದು, ಆಕಿನ ಕೇಳಲೇ ಇಲ್ಲಲ್ಲ. ಅದು ನನಗೆ ಮನಸ್ಸೊಳಗೆ ಕೊರಿತಿತ್ತು. ಹೀಗಾಗಿ ಸೀತೆಯ ಮುಖಾಂತರ ನನ್ನ ಮನಸ್ಸೊಳಗಿರುವಂಥ ಆ ಶೋಷಣೆ ವಿರುದ್ಧ ಧ್ವನಿ ಆ ಕಥೆಯೊಳಗೆ ಎತ್ತಿದ್ದು. ಅದೇ ಥರ ಊರ್ಮಿಳೆ, ಆಕೆನೂ ಲಕ್ಷ್ಮಣ ಹೋಗುವಾಗ ಕೇಳಿಲ್ಲ, ನೀನು ನನ್ನ ಜೊತೆ ಬರ, ಸೀತಾ ರಾಮನ ಜೊತೆ ಬರಾಕತ್ತಾಳು, ನೀನು ನನ್ನ ಜೊತೆ ಬಾ, ಬರ್ತೀಯೇನು, ಏನೂ ಕೇಳೇ ಇಲ್ಲ, ಬಿಟ್ಟು ಹೋದ. ಅಂದರೆ ಈ ಪೌರಾಣಿಕದ ಪಾತ್ರದೊಳಗನ್ನು

0: ಸ್ತ್ರೀ ಪಾತ್ರಗಳು ಅಷ್ಟು ನೆಗ್ಲೆಕ್ಟ್ ಮಾಡುವಂಥ ಪಾತ್ರಗಳೇನು. ಈಗ ಅದನ್ನು ಒಂದು ಕತೆ ಅಂತಂದ್ರೆ ಅದಕ್ಕೆ ಒಬ್ಬ ರೈಟರ್ ಅಂತ ಇರ್ತಾನು. ಆ ರೈಟ್ರು ಈಗ ನಾವು ಯಾರಿಗೆ ಬ್ಲೇಮ್ ಮಾಡಬೇಕಂತಂದ್ರೆ ವಾಲ್ಮೀಕಿಗೆ. ಈ ಪಾತ್ರಗಳನ್ನು ಇಷ್ಟು ನಿಕೃಷ್ಟ ಆಗಿ ಯಾಕೆ ನೆಗ್ಲೆಕ್ಟ್ ಆಗಿ ಯಾಕೆ ಕಾಣಬೇಕು, ಇಗ್ನೋರ್ ಯಾಕೆ ಮಾಡಬೇಕು ಈ ಪರಿ? ಅದಕ್ಕಾಗಿ ಪಾತ್ರಗಳನ್ನು ಪಾತ್ರ ಅಲ್ಲನ ಅನ್ನೋ ಥರ ಅಂದ್ರೆ ಅದನ್ನ ಮೂಲಿ ಗೊತ್ತೇ, ಅದಕ್ಕೆ ಅದರ ಭಾವನೆನ ಇಲ್ಲ, ಒಂದು ಕಲ್ಲಿನ ಥರ ನಾವು ಯಾಕೆ ಅದನ್ನು ಅಂತ ಚಿತ್ರನ ಯಾಕೆ ಬೇಕಾಗಿತ್ತು ಇವೆಲ್ಲ ನನ್ನ ಮನಸ್ಸೊಳಗಿದ್ದು. ಅಹಲ್ಯೆಗೆ ಕಲ್ಲಾಗಿ ಹೋಗು ಅಂಥೇಳಿ ಆ ಗಂಡ ಗೌತಮ ಹೇಳೇಕಿನ ಕಲ್ಲ ಆಗಿ ಅಂತಂದರೆ ನಿಜವಾಗ್ಲೂ ಕಲ್ಲಾಗಿದ್ದಲ್ಲ, ಮನಸ್ಸನ್ನು ಕಲ್ಲು ಮಾಡ್ಕೊಂಡು ಹಾಕಿ ಉಳಿದ ಆಯುಷ್ಯವನ್ನು ತೆಗೆದ್ಲು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಾದರೂ ಇವತ್ತಾದರೂ ಅದು ಪತಿವ್ರತೆಯ ಲಿಸ್ಟ್ ಒಳಗೆ ಅಹಲ್ಯನ್ನು ಸೇರಿಸ್ತೀವಿ ನಾವು. ಅವನು ನೋಡಿದ್ರೆ ಗೌತಮ ಋಷಿ ಬ್ರಹ್ಮಜ್ಞಾನಿ ತಿಳಿದವನು, ಕಲ್ಲಾಗಿ ಹೋಗು ಆ ಘಟನೆ ನಿಂತರ ಕಲ್ಲಾಗಿ ಹೋಗು ಅಂತೇಳಿ ಆಕೆಗೆ ಶಾಪ ಕೊಟ್ಟು ಹೋಗಿಬಿಡ್ತಾನೆ. ಪುರುಷ ಪ್ರಧಾನ ಸಮಾಜ ಒಳಗೆ ಸ್ತ್ರೀಗೆ ಏನೂ ಬೆಲೆ ಇಲ್ಲೇನು, ಆಕೆಗೆ ಮನಸ್ಸು ಅನ್ನೋದ ಇಲ್ಲ ಇಲ್ಲೇನು, ಅಥವಾ ಆಕೆ ಮನಸ್ಸಿಗೆ ಸ್ಪಂದನೆ ಅಂತ ಅನ್ನೋದು ಇವರಿಂದ ಯಾಕೆ ಸಿಕ್ತಿಲ್ಲ, ಇವಕ್ಕೆಲ್ಲ ಉತ್ತರ ಹೇಳ್ಕೋಬೇಕಾಗಿತ್ತು. ಅದಕ್ಕಾಗಿ ಆ ಸ್ತ್ರೀ ಪಾತ್ರಗಳನ್ನ ಇಟ್ಟುಕೊಂಡು ಆ ಕಥಾ ಸಂಕಲನ ಬರೆದದ್ದು ಮೇಡಮ್.
1: ಸರ್, ಈಗ ನಿಮ್ಮ ನಿರಾಕರಣೆ ಕಥಾ ಸಂಕಲನದಲ್ಲಿ ಬರುವಂತಹ ಸ್ತ್ರೀ ಪಾತ್ರಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಸ್ತ್ರೀ ಶೋಷಣೆ ಅನ್ನುವಂಥದ್ದು ಎದ್ದು ಕಾಣ್ತಾನೆ ಇದೆ. ಬಹುಶಃ ತಾವು ಒಬ್ಬ ನ್ಯಾಯವಾದಿಗಳಾದ ಕಾರಣ ಈ ರೀತಿ ವಿಭಿನ್ನವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ಕೊಳ್ತೀನಿ. ಸರ್, ಈಗ ನೀವು ನ್ಯಾಯವಾದಿಗಳಾಗಬೇಕು ಅಂತೇಳಿ ಬಾಲ್ಯದಲ್ಲಿ ಏನಾದರೂ ಕನಸು ಕಂಡಿದ್ರ ಹೇಗೆ?
0: ಇಲ್ಲ ಮೇಡಮ್, ಆತನ ಕನಸದು ಏನೋ ಒಂದು ಆಗಬೇಕು ಅಂತೇಳಿ ಆಗಿದ್ದೇನಲ್ಲದು, ಸುಮ್ಮನೆ ಏನು ಕಾಕತಾಳಿಯ ಎಜುಕೇಷನ್ ಅಂತ ಎಲ್ಲ ಮುಗಿದು ಕಾಕತಾಳಿ ಏನೋ ಆಗಿ, ಆದರೆ ಆಮೇಲೆ ನಾನು ಪ್ರಾಕ್ಟೀಸ್ ಶುರು ಮಾಡಿ ಆದಮೇಲೆ ಅದಕ್ಕೆ ಡೆಡಿಕೇಟ್ ಆಗಿ ಅಲ್ಲೇ ಡೆಡಿಕೇಟ್ ಆಗಿ ಅಂತಂದ್ರೆ

ಇವತ್ತಾದರೂ ನನ್ನ ಮನೆಗೆ ಜರ್ನಲ್ಗಳು ಬಂದರೆ ಕ್ರಿಮಿನಲ್ ಕೇಸ್ ಇದ್ದ ಹೆಡ್ ನೋಟ್ಸನ್ನು ಅದನ್ನು ನಾನು ಒಂದು ಸೆಂಟೆನ್ಸ್ ಐತೆ ಓದಕ್ಕೆ ಹೋಗೋದಿಲ್ಲ, ಪುಟ ತಿರುವೆ ಸಿವಿಲ್ ಮ್ಯಾಟರ್ ಇದ್ದದನ್ನು ಮಾತ್ರ ಓದ್ಕೊಂತಾನೆ. ಅಂದರೆ ನಂದು ಅಭಿಪ್ರಾಯ ಏನಂತಂದರೆ ಪಯಣ ಒಂದೇ ದೋಣಿ ಒಳಗೆ ಇರಬೇಕು. ಅಂದರೆ ನಾವು ಅಂದ್ಕೊಂಡದ್ದನ್ನು ಬೇಗ ಮುಟ್ಟೋದಕ್ಕೆ ಸಾಧ್ಯ ಅಥವಾ ನಮಗೊಂದು ಪರ್ಫೆಕ್ಟ್ನೆಸ್ ಬರೋದಕ್ಕೆ ಸಾಧ್ಯ ಅಂತೇಳಿ ನಾನು ಅಂದ್ಕೊಂಡೇನೆ. ಅದಕ್ಕಾಗಿ ಏನು ಮಾಡಿದ್ರು ಒಂದೇ ಮಾಡ್ತಿರ್ಬೇಕು, ನಾವು ನಮ್ದು ಚೂಸ್ ಮಾಡ್ಕೋಬೇಕು, ಅದರ ಅದೇ ದಾರಿ ಒಳಗೆ ನಡೀತಿರ್ಬೇಕು. ಹೀಗಾಗಿ ಇದನ್ನು ಸಿವಿಲ್ ಸೈಟ್ ಪ್ರಾಕ್ಟೀಸನ್ನು ಶುರು ಮಾಡಿದ್ದು. ಇದರಿಂದ ಪ್ರಭಾವ ನನ್ನ ಬರವಣಿಗೆಗೆ ಏನೂ ಆಗಿಲ್ಲ ಅಂತಂದರೆ ಭಾಳಷ್ಟು ಮಂದಿಗೆ ವಿಚಿತ್ರ ಆಗ್ಬೋದು. ನನ್ನ ಪ್ರಾಕ್ಟೀಸ್ದಿಂದ ನಾನು ಒಂದು ಕತೆನೂ ಬರೆದಿಲ್ಲ ಮತ್ತು ಅದರದ್ದು ಇಂಪ್ಯಾಕ್ಟ್ ನನ್ನ ಬರವಣಿಗೆಗೆ ಆಗೇ ಇಲ್ಲ. ಆ ನನ್ನ ಬರವಣಿಗೆ ಜಗತ್ತನ್ನು ಬೇರೆ ಮತ್ತು ನನ್ನ

0: ಭಾಳಷ್ಟು ಜನ ಅಂತಾರೆ, ಆದ್ರೆ ಅದರಷ್ಟು ಸುಳ್ಳು ಮತ್ತೊಂದಿಲ್ಲ. ಇದು ಒಂದು ಹೊಟ್ಟೆಪಾಡು, ಯಾವುದು ನಮ್ದು ಪ್ರಾಕ್ಟೀಸ್ ಮಾಡೇ ಮಾಡೋದು. ಯಾರು ಯಾರನ್ನು ನಾವು ಏನು ಮಾಡಿದ್ರು ಯಾರು ನಮ್ಮನ್ನು ನೆನೆಸೋದಿಲ್ಲ, ಎದುರಿಗೆ ಬಂದರೆ ಮಾತಾಡಿಸೋದಿಲ್ಲ. ಅದಕ್ಕಾಗಿ ನಾನು ಅಂದ್ಕೊಂಡಿದ್ದು ಏನಂತಂದರೆ, ಇದು ಬರೀ ಹೊಟ್ಟೆಪಾಡು, ಹೊಟ್ಟೆಪಾಡಿಗಾಗಿ ಇದನ್ನು ಇಲ್ಲಿ ಉಳಿದ ಆಯುಷ್ಯನ ಯಾಕೆ ಕಳ್ಕೊಬೇಕು, ಅದಕ್ಕಾಗಿ ಬರೆಯದೆ ನನಗೆ ಬದುಕು ಸಾಧ್ಯ ಇಲ್ಲ ಅಂತೇಳಿ ಇತ್ತಿತ್ತಲಾಗಿ ಅನ್ಸಕ್ಕೆ ಶುರು ಆಗಿ ಬರೆಯುವುದನ್ನು ಮಾತ್ರ ಮುಂದುವರೆಸ್ಕೊಂಡು ಹೋಗಬೇಕು ಅಂತೇಳಿ ಅಂದ್ಕೊಂಡೇನಿ. ನೋಡ್ಬೇಕೇನು
1: ಕೇಳಿದಿರಿ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮವನ್ನ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಶ್ರೀ ಲಕ್ಷ್ಮಣ್ ಶೆರಗಾರ್ ಅವರು. ಅವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸಂಗೀತ ಸುದೆಯನ್ನ ಉಣಬಡಿಸಲಿದ್ದಾರೆ ನಮ್ಮ ನಾಡಿನ ಖ್ಯಾತ ಸಂಗೀತ ಕಲಾವಿದರಾದ ಗಾನಯೋಗಿ ಶ್ರೀ ದೇವರಾಜ್ ಗವಾಯಿಗಳು ಗದಗ್, ಮತ್ತು ತಬಲಾ ಸಾಥ್ ನೀಡುತ್ತಿದ್ದಾರೆ ಶ್ರೀ ತೋಟೇಂದ್ರ ಕರಡಕಲ್ಲವರು.

ಸಂಗೀತಾ ಕಟ್ಟಿ ಕುಲಕರ್ಣಿ, ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ, 90.4 FM ಕೇಳಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM

ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನ, ಕಲೆಯನ್ನ ಮತ್ತೆ ಸಮಾಜಕ್ಕೆ ಸೇರಿದಂತಹ ಎಷ್ಟೋ ಒಳ್ಳೆ ವಿಷಯಗಳನ್ನ ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನ ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಬಹಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

0: ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸಂಗೀತ ಸುಧೆಯನ್ನ ಉಣಬಡಿಸಿದವರು ನಮ್ಮ ನಾಡಿನ ಖ್ಯಾತ ಸಂಗೀತ ಕಲಾವಿದರಾದ ಗಾನಯೋಗಿ ಶ್ರೀ ದೇವರಾಜ ಗವಾಯಿಗಳು ಗದಗ್, ಮತ್ತು ತಬಲಾ ಸಾಥ್ ನೀಡಿದವರು ಶ್ರೀ ತೋಟೇಂದ್ರ ಕರಡಕಲ್ ಅವರು. ಹೀಗೆ ಕೇಳ್ತಾ ಇರಿ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಇಲ್ಲಿ ದಶರಥನ ಪ್ರತಿಸ್ಪಂದನ ಗೊತ್ತಾಗತ್ತೆ. ಅವನು ಆ ದೂತನಿಗೆ ನಮಸ್ಕಾರ ಮಾಡಿ ಇಷ್ಟು ಸಂತೋಷ ಆಗ್ಬಿಡ್ತು, ಸೊಗದ ಕಡರೊಳಗಾಳ್ದು, ಅವನು ಸುಖದ ಕಡಲು ಸಮುದ್ರದಲ್ಲಿ ತೇಲಕ್ಕೆ ಶುರು ಮಾಡಿಬಿಟ್ಟ. ಅವನು ದಶರಥ ಹೇಳ್ತಾನೆ, ಬಯಸುವೆನ್ ನಿನಗೆ ಪೂಜ್ಯನೇ ಸುಖಾಗಮನ, ಬನ್ನಿ ನೀವು ಬನ್ನಿ ಅಂತ ಹೇಳಿ ಅವನಿಗೆ ಸ್ವಾಗತ ಮಾಡ್ತಾ ಇದ್ದಾನೆ. ನಡೆವನಿದೋ ನಿನ್ನ ಆಗ್ನೇಯಂ, ಇಲ್ಲಿ ಗಮನಿಸಬೇಕಾದ್ದು ಅಂದರೆ ದಶರಥ ನಿಮಗೆ ಸುಖಾಗಮನವಾಗಲಿ ಬನ್ನಿಯಪ್ಪ ಅಂತ ಕರೆಯೋಕ್ಕೆ ಮುಂಚೆನೆ ಅಗ್ನಿದೂತ ನನ್ನ ಹತ್ರ ಇಂಥದ್ದಿದೆ, ಈ ಪಾಯಸದ ಗುಣ ಇಂಥದ್ದು, ಇದರ ಮಹಿಮೆ ಇಂಥದ್ದು, ಇದನ್ನು ನೀನು ಎಲ್ಲರಿಗೂ ಕೊಡಬೇಕಾಗತ್ತೆ ಹೆಂಡತಿಯರಿಗೆ ಅಂತ ಹೇಳಿಬಿಟ್ಟ. ಅಂದ್ರೇನು, ದೈವವನ್ನು ಋತವನ್ನು ನಾವು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಾವು ಅದಕ್ಕೆ ಮಾಡುವ ಔಪಚಾರಿಕ ಸತ್ಕಾರಗಳು ಪೂರೈಸುವ ಮೊದಲೇ ಋತ ಕೈಬಿಚ್ಚಿ ಕೊಟ್ಟುಬಿಡುತ್ತೆ ಅಂತ. ಇದು ಕುವೆಂಪು ಅವರ ದರ್ಶನ. ಅವನು ನಿನ್ನ ಆಜ್ಞೆಯಂತೆ ನಡ್ಕೊಳ್ತೀನಿ ಅಂತ ಹೇಳಿ ಅಂಜಲಿ ನೀಡಿ ಎರಡೂ ಬೊಗಸೆ ಕೈಗಳನ್ನು ಒಡ್ಡಿ ಅವನು ಆ ದಿವ್ಯ ಪಾಯಸ ಪೂರ್ಣ ಪಾತ್ರೆಯನ್ನು, ದಿವ್ಯ ಪಾಯಸದ ಪಾತ್ರೆಯನ್ನು ಹೇಗೆ ತಗೊಂಡ? ವಿನಯದಿಂದ ತಗೊಂಡ. ಅವನು ಅಹಂಕಾರದಿಂದ ತಗೊಳ್ಳಿಲ್ಲ, ದರ್ಪದಿಂದ ತಗೊಳ್ಳಿಲ್ಲ. ಅವನು ವಿನಯದಿಂದ ತಗೊಂಡ, ಬಲವೊಂದು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಬಂದು ಇನ್ನೂ ಆ ಯಜ್ಞಕುಂಡಕ್ಕೆ ಅಗ್ನಿಕುಂಡಕ್ಕೆ ನಮಸ್ಕಾರ ಮಾಡ್ತಿದ್ದಾನೆ. ಅಷ್ಟೊದ್ಗಾಗ್ಲೇನೆ ಆ ದೇವದೂತ ಕಣ್ಮರೆಯಾಗ್ಬಿಟ್ಟ. ಅವನು ಮುಖಮೂರ್ತಿ ಅಗ್ನಿ ಮೇಯ್ ಜ್ವಾಲಾ ನಿಮಗ್ನಮೆನಲ್ಲಿ, ಅಲ್ಲಿಂದ ಬಂದಿದ್ನೋ ಅಲ್ಲಿಗೆ ಹೊರಟೋದ, ಯಾವ ಪೂರ್ಣದಿಂದ ಬಂದಿದ್ನೋ ಅದೇ ಪೂರ್ಣಕ್ಕವನು ವಾಪಸ್ ಹೊರಟೋದ.

ಮರದಲ್ಲಿ ಚಿಗುರು ಬರುವ ಗಳಿಗೆ ಬಂತು. ಅವನ ಕೈಯಲ್ಲಿ ಈಗ ಪಾಯಸದ ಪಾತ್ರೆ ಇದೆ. ನಮಸ್ಕಾರ ಮಾಡಿಯಾಯಿತು, ಅಗ್ನಿದೂತ ಹೋಗಿಯಾಯಿತು, ಋತದ ದೂತ. ಆಕಾಶದಲ್ಲಿ ಇರುವಂಥ ಶರಚಂದ್ರ, ಶರತ್ಕಾಲದ ಚಂದ್ರ ಅಂದರೆ ಶರತ್ಕಾಲ ಯಾಕೆ ಹೇಳ್ತಿದ್ದಾರೆ ಅಂದರೆ ಶರತ್ ಮಾಸದಲ್ಲಿ ಆಕಾಶ ತುಂಬ ಶುಭ್ರವಾಗಿರುತ್ತೆ, ಚಂದ್ರ ಬಹಳ ಚೆನ್ನಾಗಿ ಕಂಗೊಳಿಸ್ತಾನೆ. ಚಂದ್ರ ದರ್ಶನ ಮಾಡಬೇಕಾದ್ರೆ ಶರದ ಆಕಾಶ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಶರತ್ ಋತುವಿನಲ್ಲಿ ಶರಶ್ಚಂದ್ರ ಚಂದ್ರನು ಯಾವ ರೀತಿಯಲ್ಲಿ ತನ್ನ ಸೌಮ್ಯವಾದ ಕಿರಣಗಳನ್ನು ಬೀರಿ ಸಂತೋಷಗೊಳಿಸ್ತಾನೋ ನಮ್ಮನ್ನು, ಆ ರೀತಿ ದಶರಥನ ಮುಖ ಸಂತೋಷದಿಂದ ಅರಳುಬಿಡ್ತು, ಅವನ ಮನಸ್ಸು ಅರಳುಬಿಡ್ತು. ಉಬ್ಬಿಬಿಟ್ಟ ಅವನು, ಉರ್ಬಿ ಅಂತಿದೆ, ಉಬ್ಬಿಬಿಟ್ಟು ಅವನು ಅಂತಃಪುರದ ಕಡೆಗೆ ಧಾವಿಸ್ದ. ಬೇಗ ಬೇಗನೆ ಹೋಗಿ ಮೊದಲು ಅವನು ಯಾರನ್ನು ಹೋಗಿ ನೋಡ್ದ ಅಂದರೆ ದೇವಿ ಕೌಸಲ್ಯನ್ನು ನೋಡ್ದ. ತನ್ನ ಪಟ್ಟಮಹಿಷಿ ಕೌಸಲ್ಯನ್ನು ಭೇಟಿ ಮಾಡಿ ಅವಳೊಂದಿಗೆ ತನ್ನ ಸಂತೋಷವನ್ನು ಹಂಚಿಕೊಳ್ತಾ ಇದ್ದಾನೆ.

ದಶರಥ ಹೇಳ್ತಾನೆ, ರಾಣಿ ಮಾವಿನ ಮರದಲ್ಲಿ ಚಿಗುರು ಒಡೆಯುವ ಕಾಲ ಬಂತು. ಈಗ ಕುಸುಮಿಸುವ ಕುಸುಮ ಸುಖದ ಅಂದರೆ ಚಿಗುರುವ ಸುಖದ ಕಾಲ ಬಂತು. ಮಧುಫಲದ ಸ್ವಾದು ಅಂದರೆ ಈ ಸಿಹಿಯಾಗಿರುವ ಫಲ ಏನಿದೆ, ಯಜ್ಞದ ಫಲ ಏನಿದೆ, ಪಾಯಸ ಏನಿದೆ, ಇದನ್ನು ಸಂತೋಷವಾಗಿ ತಗೋ. ಆ ಸಂತೋಷವನ್ನು ನಿನಗೆ ಕೊಡ್ತಾ ಇದ್ದೀನಿ. ಬರೀ ಪಾಯಸವನ್ನು ಕೊಡ್ತಿದ್ದೀನಿ ಅಂತ ಹೇಳ್ತಿಲ್ಲ, ಸಂತೋಷವನ್ನು ಕೊಡ್ತಾ ಇದ್ದೀನಿ. ತಗೋ ಕೊಳ್ಳು, ಇದು ತಗೋ ಇದನ್ನು. ಇದನ್ನು ನನಗೆ ಕೊಟ್ಟವನು ಯಾರು ಅಂದರೆ ಕ್ರತುಮೂರ್ತಿ. ಕ್ರತು ಅಂದರೆ ಯಜ್ಞ, ಯಜ್ಞಮೂರ್ತಿ, ಯಜ್ಞದಿಂದ ಉದ್ಭವಿಸಿದ ಆ ಮೂರ್ತಿ ನನಗೆ ದಯೆಯಿಂದ ನನ್ನ ಮೇಲೆ ದಯೆಯಿಟ್ಟು ತಗೊಂಬಂದು ಅದನ್ನು ಕೊಟ್ಟಿದ್ದಾನೆ. ಈ ಪಾಯಸ ಇದೆಯಲ್ಲ, ಇದು ಬರೀ ಪಾಯಸವಲ್ಲ, ಪಾಯಸ ಪ್ರಾಣ. ಪ್ರಾಣ ಅಂತ ಹೇಳ್ತಾನೆ, ಪ್ರಾಣ ಅಂದರೆ ಜೀವಕ್ಕೆ ಹೆಸರು. ಯಾಕೆ ಅಂದರೆ ಯಾವುದು ಜೀವಿಸುತ್ತದೆಯೋ ಅದು ಜೀವ, ಯಾವುದರಲ್ಲಿ ಪ್ರಾಣ ಇದೆಯೋ ಅದು ಪ್ರಾಣಿ. ನಾಳೆ ಜೀವ ಉದಯಿಸಬೇಕಾದ್ರೆ ನಮ್ಮ ಕುಟುಂಬದಲ್ಲಿ ನಮ್ಮ ವಂಶದಲ್ಲಿ ಒಂದು ಹೊಸ ಜೀವ ಬರಬೇಕಾದ್ರೆ ಈ ಪಾಯಸವೇ ಪ್ರಾಣಸ್ವರೂಪಿ. ಆ ಮುಂದಿನ ಕುಟುಂಬಕ್ಕೆ ಬೇಕಾದಂಥ ಪ್ರಾಣಶಕ್ತಿ ಇದರಲ್ಲಿದೆ, ಈ ಪಾಯಸದಲ್ಲಿ. ಇದನ್ನು ತಗೋ. ಇದನ್ನು ಹೇಗೆ ತಗೋ ಅಂತ ಹೇಳ್ತಾನೆ ದಶರಥ, ನೀನು ಇದನ್ನು ತಗೊಂಡು ನಿನ್ನ ತಂಗಿಯರ ಜೊತೆಯಲ್ಲಿ ಅಂದರೆ ಸುಮಿತ್ರೆ ಮತ್ತು ಕೈಕೇಯರ ಜೊತೆಯಲ್ಲಿ ಇದನ್ನು ಪಸುಗೆಗೊಳ್ ಹಂಚ್ಕೋ ಇದನ್ನು ಅಂತ ಹೇಳ್ತೀನಿ. ಒಂದು ಮಾತನ್ನು ಹಿರಿಯರು ಹೇಳ್ತಾರೆ ಮನೆಯಲ್ಲಿ, ಹಣ್ಣನ್ನು ಹಂಚಿ ತಿನ್ನಬೇಕು, ಇದು ಯಜ್ಞ ಫಲ, ಅದನ್ನು ಹಂಚಿ ತಿನ್ನಬೇಕು, ಹಂಚ್ಕೋಬೇಕು ಇದನ್ನು ಅಂತ ಹೇಳ್ತಾ ಇದ್ದಾನೆ. ಹೇಗೆ ಹಂಚ್ಕೋಬೇಕು ಅಂತಲೂ ಅಲ್ಲೊಂದು ಈ ಮಾತನ್ನು ಕೌಸಲ್ಯ ಹೇಳಬೇಕಾಗಿಲ್ಲ, ಯಾಕೆಂದ್ರೆ ತುಂಬ ಸಾತ್ವಿಕ ಸ್ವಭಾವದವಳು. ಆದರೂ ರಾಜನಾಗಿ ಗಂಡನಾಗಿ ತನ್ನ ಕರ್ತವ್ಯ ಅದನ್ನು ಅವನು ಹೇಳ್ತಾ ಇದ್ದಾನೆ. ಕುಲದ ಮೇಣ್ ಕ್ರಮದ ಮರ್ಯಾದೆಗಳು ಮೆರೆವೋ, ನಮ್ಮ ವಂಶದ ಮರ್ಯಾದೆಗೆ ಭಂಗ ಬರದಂತೆ, ಅದರ ಮರ್ಯಾದೆ ಅದರ ಅಂಚುಗಳು ದಡಗಳನ್ನು ನೀನು ಮೀರದಂತೆ ಹಂಚ್ಕೋ ಅಂತ ಹೇಳಿ ಮಾತನ್ನು ಹೇಳಿ ತನ್ನ ಸಂತೋಷವನ್ನು ಕೊಟ್ಟ, ಪಾಯಸವನ್ನು ಕೌಸಲ್ಯಗೆ ಕೊಟ್ಟ.

ತುಂಬ ಸೊಗಸಾದ ಭಾಗ ಇದು. ಶ್ರೀರಾಮಚಂದ್ರನ ಅವತಾರವಾಗುವುದರ ಒಂದು ಸೂಚನೆಯನ್ನು ಕವಿ ಇಲ್ಲಿ ಕೊಡ್ತಾ ಇದ್ದಾರೆ. ಆ ಉಳಿದ ವಿವರಗಳನ್ನು ಕವಿ ಬೆಳೆಸುವುದಿಲ್ಲ. ಆ ಪಾಯಸವನ್ನು ಅವ್ರು ಹೇಗೆ ಹಂಚಿಕೊಂಡ್ರು ಇತ್ಯಾದಿಗಳೆಲ್ಲ ಮೂಲದ ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ವಿಸ್ತಾರವಾಗಿ ಬಂದಿದೆ. ಯಾಕೆ ಶ್ರೀರಾಮಚಂದ್ರ ಕೌಸಲ್ಯಗೆ ಒಬ್ಬ ಮಗನಾಗಿ ಏಕೈಕ ಪುತ್ರನಾಗಿ ಹುಟ್ಟಿದ, ಅಥವಾ ಸುಮಿತ್ರಿಗೆ ಯಾಕೆ ಲಕ್ಷ್ಮಣ, ಈ ರೀತಿಯ ಮಕ್ಕಳ ವಿವರಗಳೆಲ್ಲವೂ ಅದರಲ್ಲಿ ಬಂದಿದೆ. ಕವಿ ಅದನ್ನು ಇಲ್ಲಿ ಬಿಡ್ತಾರೆ. ಪೆರೆ ತುಂಬುವಂದದಲ್ಲಿ ಚಂದ್ರ ತುಂಬಿ ಬರುವಂತೆ 9 ತಿಂಗಳುಗಳು ಕಳೀತಾ ಇದೆ, ನವಮಾಸ ಬಂತು, ತುಂಬ್ತಾ ಇದೆ. ಶ್ರೀರಾಮಚಂದ್ರ ಅಂದರೆ ಶ್ರೀ ರಾಮಾಯಣ ದರ್ಶನಂನ ನಾಯಕನಾದಂಥ ಶ್ರೀರಾಮಚಂದ್ರನ ಪ್ರಸ್ತಾಪ ಈ ಮಹಾಕಾವ್ಯದ 300

79ನೇ ಸಾಲಿನಲ್ಲಿ ಬರ್ತದೆ. ಇದು ಭಕ್ತಾದಿಗಳಿಗೆ ಇಲ್ಲಿಂದ ಮಂಗಳಕರವಾದ ಭಾಗ, ಹಾಗೆ ಕಾವ್ಯಪ್ರೇಮಿಗಳಿಗೆ ತಮ್ಮ ಕಾವ್ಯದ ಮಹಾನಾಯಕನ ಉದಯದ ಭಾಗವೂ ಆಗಿದೆ. ಇದು ಶ್ರೀರಾಮಚಂದ್ರ ಬಂದ, ಹೇಗೆ ಬಂದ? ಅಳ್ಕರೆಯ ಹೊರೆ ಹೊತ್ತು, ಅಕ್ಕರೆ ಪ್ರೀತಿಯ ಹೊರೆಯಿಂದ ತುಂಬಿಕೊಂಡು ಆ ಚಂದ್ರನಂತೆ ಬಂದ. ಅವಳು ಹೇಗೆ ಕಾಣಿಸ್ತಾ ಇದ್ದಾಳೆ ಅಂದರೆ, ಬೆಳ್ಳೆರೆಯ ಮುಗಿಲ ಹತ್ತಿಯ ತೆಳ್ಮಡಿಯ ನೊಟ್ಟು, ಬೆಳ್ಳಗಿರುವಂಥ ತೆಳ್ಳಗಿರುವಂಥ ಹತ್ತಿಯ ಬಟ್ಟೆ ಎಂತೆ ಚಂದ್ರ ಕಾಣಿಸ್ತಾ ಇದ್ದಾನೆ. ತೆಳ್ಳನೆಯ ಒಂದು ಹತ್ತಿಯಂತೆ ಕಾಣಿಸ್ತಿದ್ದಾನೆ. ಎಂಥ ಯಾವ ಚಂದ್ರ? ಹುಣ್ಣಿಮೆಯ ಚಂದ್ರ, ಪೂರ್ಣಮಾಸದ ಚಂದ್ರ ಹೇಗೆ ಕಾಣಿಸ್ತಾನೋ ಆ ರೀತಿ ಕೌಸಲ್ಯ ಕಾಣಿಸ್ತಾ ಇದ್ದಾಳೆ. ಅಂದರೆ ಅವಳು ನವಮಾಸ ತುಂಬಿದಾಳೆ, ಪೂರ್ಣಚಂದ್ರ ಕೂಡ ತುಂಬಿಕೊಂಡು ಬಂದಿರ್ತಾನವನು, ಷೋಡಶಕಲ ಸಂಪೂರ್ಣನಾಗಿರ್ತಾನವನು. ಆ ರೀತಿ ತುಂಬ ಗಂಭೀರವಾದಂಥ ಸೌಂದರ್ಯದಿಂದ ಆ ತುಂಬು ಗರ್ಭಿಣಿಯಾದಂಥ ಕೌಸಲ್ಯ ಕಾಣಿಸ್ತಾ ಇದ್ದಾಳೆ. ಮತ್ತು ಉಳಿದ ರಾಣಿಯರು ಕೂಡ ಗರ್ಭವತಿಯರಾಗಿದ್ದಾರೆ ಅನ್ನೋದು ಪ್ರಸಂಗ ಬರ್ತದೆ ಈ ಮಹಾಕಾವ್ಯದಲ್ಲಿ. ದಶರಥನ ಈ ಮೂರೂ ಜನ ಹೆಂಡಂದಿರು ಈ ರೀತಿ ತುಂಬು ಬಸುರಿಯರಾಗಿದ್ದಾರೆ. ಅವರು ತುಂಬು ಬಸುರಿಯರಾದರೂ ಆಗ ಅಯೋಧ್ಯೆ ಕೂಡ ಸಂತೋಷದಲ್ಲಿ ತುಂಬಿಕೊಂಡಿದೆ, ನಲಿತಾ ಇದೆ. ಅಯೋಧ್ಯೆ ಮಾತ್ರವಲ್ಲ, ಕೋಸಲ ರಾಜ್ಯ ಮಾತ್ರವಲ್ಲ, ಇಡೀ ಭೂಮಂಡಲವೇ, ಇಡೀ ಪೃಥ್ವಿಯೇ ಸಂತೋಷದಿಂದ ಕಾಯ್ತಾ ಇದೆ. ಯಾಕೆ ಅಂದರೆ ಮುಂದೆ ಶ್ರೀರಾಮನ ಅವತಾರ ಆಗುವಂಥ ಸಂದರ್ಭ ಹತ್ತಿರ ಬರ್ತಾ ಇದೆ.

ಮನಸ್ಸಿದ್ದಂತೆ ಮಕ್ಕಳು ಅನ್ನೋ ಮಾತು ಹಿಂದೆ ಬಂತು ಈ ಕಾವ್ಯದಲ್ಲಿ. ಭೂಮಿಗೆ ಒಂದು ಕಡೆ ಸಂಭ್ರಮ ಆಗ್ತಾ ಇದೆ, ನಲಿದುದು ಪೃಥ್ವಿ, ನಲಿದುದು ಅತ್ತ ಅಯೋಧ್ಯೆ. ಭೂಮಿಗೆ ಸಂಭ್ರಮವಾಗೋದ್ರ ಜೊತೆಗೆ ಈ ತಾಯಿ ಕೌಸಲ್ಯ, ಯಾರು ಮುಂದೆ ರಾಮನ ತಾಯಿ ಆಗೋಳಿದ್ದಾಳೋ ಅವಳಿಗೆ ಪಾಲುರ್ಕಿ ಬರಲೊಂದಿರುಳ್ ಕನಸಿನೊಳ್, ಅವಳಿಗೆ ಹಾಲಿನ ಒಂದು ಸಮುದ್ರ ಕಾಣಿಸ್ತು, ಉಕ್ಕುಕ್ಕಿ ಬರುತ್ತಿರುವಂಥ ಒಂದು ಕ್ಷೀರಸಾಗರ ಕಾಣಿಸ್ತು. ಎಲ್ಲಿ ಕಾಣಿಸ್ತು? ಕನಸಿನಲ್ಲಿ. ಅಂದರೆ ಕನಸು, ಇಂದಿನ ಕನಸು ನಾಳೆ ನಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನು ಸೂಚಿಸುತ್ತದೆ ಅಂತ ಹೇಳ್ತಾರೆ. ಹಾಗೆ ಈ ದುಗ್ಧಾಬ್ಧಿ ಅಂದರೆ ಹಾಲಿನ ಕಡಲಿನಲ್ಲಿ ಕೌಸಲ್ಯ ಆನಂದದಿಂದ ವಿಹರಿಸ್ತಾ ಇದ್ದಾಳೆ ಕನಸಿನಲ್ಲಿ. ಆಗ ಚಂದ್ರ ಶಿಶು, ಒಂದು ಶಿಶು ಚಂದ್ರ, ಚಿಕ್ಕ ಮಗು, ಚಂದ್ರನಂತೆ ಹೊಳೆಯುತ್ತಿರುವಂಥ ಸೌಮ್ಯವಾದ ಒಂದು ಮಗು, ಈ ಹಾಲಿನ ತೆರೆಗಳು ಅಂದರೆ ಕಡಲ ತೆರೆಗಳೇನಿದೆ ಅಲ್ಲಿ ತೇಲ್ಕೊಂಡು ತೇಲ್ಕೊಂಡು ನಗ್ತಾ ನಗ್ತಾ ಬರ್ತಾ ಇದೆಯಂತೆ. ಆ ಕನಸು ಕಾಣಿಸ್ತಾ ಇದೆ, ಕಾಣ್ತಾ ಇದೆ. ಆ ಹಸುಳೆ ಮಗು ತೇಲುತ್ತಾ ದಡಕ್ಕೆ ಬರುತ್ತೆ. ಇದು ಕುವೆಂಪು ಅವರ ಕಲ್ಪನೆ, ಇದು ವಾಲ್ಮೀಕಿ ರಾಮಾಯಣದಲ್ಲಿ ಭಾಗ ಇಲ್ಲ. ತುಂಬ ಸುಂದರವಾದಂಥ ಸೇರ್ಪಡೆ ಇದು, ಕುವೆಂಪು ಅವರದ್ದೇ ಇದು ಸೋಪಜ್ಞತೆ. ಕೈಚಾಚಿ ಕರೆಯ ಕೌಸಲ್ಯ, ಆ ಮಗು ನಗ್ನಗ್ತಿರುವಂಥ ಚಂದ್ರ ಶಿಶು ಅದನ್ನು ನೋಡಿ ಕೌಸಲ್ಯ ಕೈಚಾಚಿ ಕರೀತಾ ಇದ್ದಾಳೆ, ಆ ಮಗು ಬಾ ಅಂತ ಕರೀತಿದ್ದಾಳೆ. ಆ ಮಗುವಿನ ತುಟಿ ಚೆಂದುಟಿ, ತುಂಬ ಕೆಂಪಾಗಿರುವಂಥ ತುಟಿಯ ಮಗು ಅದು, ಮೊಗ್ಗರಳಿವಂದದಿ, ಮೊಗ್ಗು ಹೇಗೆ ಅರಳತ್ತೋ ಎಂಥ ಒಂದು ಪ್ರಕೃತಿಯ ಉದಾಹರಣೆಯನ್ನು ಕುವೆಂಪು ಕೊಡ್ತಿದ್ದಾರೆ. ಒಂದು ಗಿಡದಲ್ಲಿ ಒಂದು ಮೊಗ್ಗು ಅರಳಿ ಹೇಗೆ ಹೂವಾಗತ್ತೋ ಹಾಗೆ ಆ ಮಗು ಬಂದುಬಿಟ್ಟು ಕೌಸಲ್ಯೆಯ ಅಂಕ ತೊಡೆ, ಅವಳ ತೊಡೆ ಮೇಲೆ ಬಂದು ತೊಡೆಯನ್ನು ಏರಿತು. ತೊಡೆಯನ್ನು ಏರಿ ಸುಮ್ಮನಾಗಲಿಲ್ಲ ಆ ಮಗು, ತನ್ನ ತಳಿರ ತುಂಬ ಮೃದುವಾದಂಥ ಅದರ ಕೋಮಲವಾದಂಥ ಬೆರಳುಗಳಿಂದ ಅವಳ ಎದೆಯನ್ನು ಸ್ಪರ್ಶಿಸ್ತಾ ಇದೆ. ಇದೆಲ್ಲ ಕನಸಿನಲ್ಲಿ ಆಗ್ತಿರೋದು, ಇನ್ನು ದಿಟವಾಗಿ ಮಗುವಿನ ಅವತಾರ ಆಗಿಲ್ಲ, ಮಗು ಭೂಮಿಗೆ ಬಂದಿಲ್ಲ, ಇವಳು ಕನಸಿನಲ್ಲಿ ಅದನ್ನು ಕಾಣ್ತಾ ಇದ್ದಾಳೆ. ಅದು ಬಂದು ಕೌಸಲ್ಯ ಎದೆಯನ್ನು ಮುಟ್ಟಿ ಸುಧಾಸುಖಕ್ಕೆ, ಸುಧಾಸುಖಕ್ಕೆ ಅಂದರೆ ಸ್ತನ್ಯಪಾನಕ್ಕೆ, ಅವಳ ಮೊಲೆಹಾಲನ್ನು ಕುಡಿಬೇಕು. ಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡಿ, ಹಾಲ್ಗಡಲು, ಹಾಲ್ಗಡಲು ಬರುವ ಚಂದ್ರ ಶಿಶು, ದಡದಲ್ಲಿ ತಾಯಿ ಆಗುವವಳು ಕೌಸಲ್ಯ, ಅವಳು ಬಾಪ್ಪ ಕಂದ ಅಂತ ಕರೀತಿದ್ದಾಳೆ. ಬಂದು ಸೀದ ಅವಳು ತೊಡೆಯನ್ನು ಏರ್ತು, ತೊಡೆಯನ್ನು ಏರಿ ಸುಧಾಸುಖವನ್ನು ಅದು ಬಯಸ್ತಾ ಇದೆ. ಇಲ್ಲಿ ಸುಧೆ ಅಂತ ಹೇಳಿದ್ರೆ ಅವಳ ಎದೆಹಾಲನ್ನು ಅದು ಬಯಸ್ತಾ ಇದೆ, ಅಂದರೆ ಅವಳಿಗೆ ಇನ್ನು ಮಗು ಬರುತ್ತೆ, ಆ ಮಗು ಹೇಗಿರುತ್ತೆ ಅನ್ನುವುದರ ಒಂದು ಸುಂದರವಾದ ಕನಸು ಬಿತ್ತು. ಬಿತ್ತು ಅನ್ಬೇಕಾ ಎತ್ತು ಅನ್ಬೇಕಾ ಗೊತ್ತು.

ಭೂಮಿಗೆ ಸಂತೋಷವಾಗುವಂಥ ಸಂದರ್ಭ ಬಂತು. ಅದರ ಮಾರನೇ ದಿವಸ ಅಂದರೆ ಯಾವ ಕನಸು ಕೌಸಲ್ಯಕ್ಕೆ ಬಿತ್ತೋ ಆ ಕನಸಿನ ಮಾರನೇ ದಿವಸ ಚೈತ್ರ ನವಮಿ, ಚೈತ್ರ ಮಾಸದ ನವಮಿಯ ದಿವಸ ಶುಭ ಮುಹೂರ್ತದಲ್ಲಿ ಒಳ್ಳೆ ಗಳಿಗೆನಲ್ಲಿ ಪಿರಿಯರಸಿ ಹಿರಿಯ ರಾಣಿ ಅಂದರೆ ಕೌಸಲ್ಯ ಬೆಸಲೆಯಾದಳ್ ಅವಳು ಹಡದ್ಲು. ಇವತ್ತಿಗೂ ಈ ಪದವನ್ನು ಹಳ್ಳಿಗಳಲ್ಲಿ ಬಳಸ್ತಾರೆ, ಯಾರು ಹಡದ್ರೆ ಅವಳು ಬೆಸಲೆ ಆದ್ಲು ಅಂತ ಹೇಳ್ತಾರೆ. ಅದು ಬಹಳ ಬಳಸುವಂಥ ಒಂದು ದೇಸಿ ಪದ ಅದು. ಪಸುಳೆ ಚೆಲ್ವಂ, ತುಂಬ ಚೆಲುವಾದಂಥ ಮಗುವನ್ನು ಅವಳು ಹೆತ್ತಲು. ಸ್ಥಿರ ಸುಖಂ ಪೆರ್ಚುವೋಲ್, ಜಗತ್ತಿನಲ್ಲಿ ಸ್ಥಿರ ಅಂದರೆ ತಿರೆ, ತಿರೆ ಅಂದರೆ ಭೂಮಿ, ಸ್ಥಿರ ಸ್ಥಿರೆ ತಿರೆ, ಭೂಮಿಯ ಸುಖ ಹೆಚ್ಚುವಂತೆ ಅವಳು ಮಗುವನ್ನು ಹಡಿದ್ಲು. ಅಂದರೆ ಅವಳು ಹೆತ್ತಿದ್ದು ಅವಳಾದ್ರೂ ಅದು ಭೂಮಿ ತಾಯಿನೇ ಹೆತ್ತಂತೆ. ಇಡೀ ಭೂಮಿಗೆ ಸಂತೋಷವಾಗುವಂಥ ಘಟನೆ ಸಂಭವಿಸ್ತು ಚೈತ್ರ ಮಾಸದ ನವಮಿಯ ದಿವಸ. ಶ್ರೀರಾಮನ ಅವತಾರವಾಯಿತು, ಅಥವಾ ಶ್ರೀರಾಮ ಭೂಮಿಗೆ ಬಂದ. ಶ್ರೀರಾಮನ ನಂತರದಲ್ಲಿ ಗಮನಿಸಬೇಕು, ಎಲ್ಲ ಕಡೆಯಲ್ಲಿ ಕುವೆಂಪು ಅವರು ಶ್ರೀರಾಮ ಅನ್ನೋ ಶಬ್ದವನ್ನೇ ಬಳಸ್ತಾ ಇದ್ದಾರೆ. ಅನಂತರ ಬಂದವನು ಮೂಡಿದನು ಅಂತಿದ್ದಾರೆ, ಅಂದರೆ ಚಂದ್ರೋದಯವಾಗುವಂತೆ ಸೂರ್ಯೋದಯವಾಗುವಂತೆ ಮೂಡಿದನು ಭರತ. ಎಲ್ಲಿಂದ ಬಂದ? ಕೈಕೇಯಿಯ ಬಸಿರಿನಿಂದ, ಕೈಕೇಯಿಯ ಹೊಟ್ಟೆಯಿಂದ, ಗರ್ಭದಿಂದ ಅವನು ಬಂದ ಹೊರಗೆ. ಮತ್ತು ಮಗಧ ರಾಜ್ಯದ ರಾಜನ ಮಗಳಾದಂಥ ಸುಮಿತ್ರೆಯು ಎರಡು ಮಕ್ಕಳಿಗೆ ಜನ್ಮ ನೀಡಿದಳು, ಲಕ್ಷ್ಮಣ ಮತ್ತು ಶತ್ರುಘ್ನರು, ಇವರು ಅವಳಿ ಮಕ್ಕಳು. ಹೀಗೆ ಕೌಸಲ್ಯೆಯಿಂದ ಶ್ರೀರಾಮ, ನಂತರದಲ್ಲಿ ದೊಡ್ಡವನು ರಾಮನ ನಂತರದಲ್ಲಿ ಭರತ, ಆತ ಕೈಕೇಯಿಯಿಂದ ಜನಿಸಿದ, ಮತ್ತು ಲಕ್ಷ್ಮಣ ಶತ್ರುಘ್ನ ಇವರಿಬ್ಬರೂ ಸುಮಿತ್ರೆಯ ಹೊಟ್ಟೆಯಿಂದ ಹೊರಗೆ ಬಂದರು. ಆ ಮಂಗಳ ಮಹೋತ್ಸವಕ್ಕೆ ಬಿಡದೆ ನಲಿದಿತು ಅತ್ತ ಅವನಿ. ಭೂಮಿ ಇಷ್ಟು ಆನಂದದಿಂದ ಒಂದೇ ಸಮನೆ ಬಿಡದೆ, ಒಂದೇ ಸಮನೆ ಭೂಮಿ ಸಂತೋಷವನ್ನು ಪಡ್ತಾ ಇದೆ. ರಾಮ ಬಂದ, ಭರತ ಬಂದ, ಶತ್ರುಘ್ನ ಬಂದ, ಲಕ್ಷ್ಮಣ ಬಂದ ಅಂತ ಹೇಳಿ.

ಈ ಭಾಗದಲ್ಲಿ ಕವಿ ಅನೇಕ ಸಂಗತಿಗಳನ್ನು ಬೇಗ ಬೇಗನೆ ಹೇಳ್ತಾರೆ, ಯಾಕೆಂದರೆ ಅವ್ರಿಗೆ ಇನ್ನೂ ವಿಸ್ತಾರವಾಗಿ ಹೇಳುವುದು ಇನ್ನು ಬೇರೆ ಭಾಗಗಳಲ್ಲಿದೆ. ಈ ನಾಲ್ಕು ಮಕ್ಕಳು ಅರಮನೆಯಲ್ಲಿ ಜನಿಸಿದಾಗ ಬೀದಿ ಬೀದಿಗಳಲ್ಲಿ ಅಯೋಧ್ಯೆಯ ಜನಗಳು, ಸಾಕೇತದ ಜನಗಳು ಸೇರಿಕೊಂಡು ಸಂತೋಷಪಟ್ಟರು. ಅಂದರೆ ಜನಗಳು ಸಂತೋಷಪಟ್ಟರು, ಯಾಕೆಂದ್ರೆ ಅಲ್ಲೇ ಬಂತು ಅದು ಜನಮನೆಮೆ ಯುಗಶಕ್ತಿ ಅಲ್ತೆ ಅಂತ. ಏನನ್ನು ಜನ ಬಯಸಿದ್ರು ಅದು ಆಗ್ತಾ ಇದೆ. ಸಂಗೀತವನ್ನು ಅವರು ಅಭಿನಯ ಮಾಡಿದ್ರು, ವಾದ್ಯ ಕಲೆಗಳನ್ನು ನುಡಿಸಿದ್ರು, ರಾಜನನ್ನು ಹೊಗಳಿದ್ರು. ಅಂತೂ ನಮ್ಮ ರಾಜನಿಗೆ ಪುತ್ರ ಸಂತಾನ ಆಯ್ತಲ್ಲ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಮಕ್ಕಳು ಆಗಿಬಿಟ್ರಲ್ಲ. ಕೊನೆದು ದೇವರ್ಕಳಂ, ಎಲ್ಲ ದೇವತೆಗಳಿಗೆ ಅವರು ಹರಕೆಗಳನ್ನು ತಮ್ಮ ಋಣವನ್ನು ಸಂದಾಯ ಮಾಡಿದ್ರು. ಪೊಳ್ತು ಬರೇ ಇದೆಲ್ಲ ಆಗಿ ಹೊತ್ತು ಬಂತು, ಪೊಳ್ತು ಹೊತ್ತು ಒಂದು ಕಾಲ ಬಂತು, ಒಂದು ಸಮಯದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಆ ಅರಮನೆಯ ಆ ಕುಲದ ಪದ್ಧತಿಯ ಪ್ರಕಾರ ಪುರೋಹಿತರ್ ನಾಮಕರಣಂಗೈದು, ಊರಿನ ಹಿತವನ್ನು ಬಯಸುವ ಪುರೋಹಿತರು ಈ ನಾಲ್ಕು ಮಕ್ಕಳಿಗೂ ಪದ್ಧತಿಯ ಪ್ರಕಾರ ನಾಮಕರಣ ಮಾಡಿದ್ರು. ಏನು ಹೇಳಿದ್ರು? ಹರಕೆಗಳನ್ನು ಹೇಳಿದ್ರು, ಒಳ್ಳೊಳ್ಳೆ ಹರಕೆಗಳನ್ನು ಹೇಳಿದ್ರು, ಜಾತಕ ಬರೆದ್ರು, ಕಣಿ ಹೇಳಿದ್ರು. ಕಣಿ ಜಾತಕ ಎಲ್ಲ ಹತ್ತತ್ರ ಪದಗಳು, ಒಂದು ಭವಿಷ್ಯ, ಕಣಿ ಅಂದರೆ ಭವಿಷ್ಯ ಹೇಳಿದ್ರು. ಏನು ಹೇಳಿದ್ರು? ಈ ನಾಲ್ಕು ಜನ ಇದಾರಲ್ಲ ನೆಲಕೊಳ್ಳಿತಂಗೈದು, ಇವ್ರು ಹುಟ್ಟಿರೋದು ಈ ಭೂಮಿಗೆ ಒಳ್ಳೆಯದಾಗಲಿ ಅಂತ, ನೆಲಕ್ಕೆ, ಈ ಅಯೋಧ್ಯೆ ನೆಲಕ್ಕಲ್ಲ ಜಗತ್ತಿನ ನೆಲಕ್ಕೆ ಒಳ್ಳೆಯದಾಗಬೇಕು ಅಂತ ಹುಟ್ಟಿದ್ದಾರೆ. ಯಾಕೆ ಹಾಗೆ ಹುಟ್ಟಿದ್ದಾರೆ? ನೆಲದ ಅರಿಕೆಯವರಾಗಿ ಈ ಭೂಮಿನಲ್ಲಿ ಪ್ರಾರ್ಥನೆ ಮಾಡಿದ್ವಿ ನಾವು ಇಂಥವ್ರು ಬರಲಿ ಅಂತ, ಹಾಗಾಗಿ ಅವ್ರು ಹುಟ್ಟಿದ್ದಾರೆ. ಇವ್ರು ಹೇಗೆ ಬೆಳೀತಾರೆ ಅಂದರೆ ಸೂರ್ಯನ ಕೀರ್ತಿಯನ್ನು, ಸೂರ್ಯನ ಬೆಳಕನ್ನು ಮೀರುವಂತೆ ಬೆಳೀತಾರೆ ಇವರು. ಮತ್ತು ಯಾವ ರೀತಿ ಬೆಳೀತಾರೆ? ತಮ್ಮ ದುಷ್ಟತನದಿಂದ, ತಮ್ಮ ಶರೀರ ಬಲದಿಂದ, ತಮ್ಮ ಹಣದ ಬಲದಿಂದ, ತಮ್ಮ ಅಧಿಕಾರ ಬಲದಿಂದ ಬೆಳೆಯೋದಿಲ್ಲ ಇವತ್ತಿನ ಅನೇಕರು ಬೆಳೆಯುವಂತೆ. ಅವರು ತಮ್ಮ ಸಚ್ಚರಿತೆಯಿಂದ ಬೆಳೀತಾರೆ, ತಮ್ಮ ಒಳ್ಳೆಯ ಸಚ್ಚರಿತೆ, ಒಳ್ಳೆಯ ಚಾರಿತ್ರದಿಂದ, ತುಂಬ ಒಳ್ಳೆಯ ಗುಣಗಳಿಂದ ಅವರು ಬೆಳೀತಾರೆ ನಾಲ್ಕು ಜನ ಅನ್ನುವಂಥ ಕಣಿಯನ್ನು ಅವರು ಜಾತಕ ಬರೆಯುವ ಸಂದರ್ಭದಲ್ಲಿ

0: ಶ್ರೀರಾಮ ಶ್ರೀರಾಮಚಂದ್ರ, ಅವನು ರವಿವಂಶದಲ್ಲಿ ಸೂರ್ಯವಂಶದಲ್ಲಿ ಹುಟ್ಟಿದ್ರು. ಅವನ ಹೆಸರಲ್ಲಿ ಚಂದ್ರನ ಒಂದು ಹೆಸರಿದೆ. ಆ ಚಂದ್ರನನ್ನು ಕುವೆಂಪು ತುಂಬ ಚೆನ್ನಾಗಿ ಬಳಸ್ಕೊಳ್ತಾರೆ. ಇಲ್ಲಿ ಗೆರೆ ನಗೆಯ ನೀವು ಅಮಾವಾಸ್ಯೆ ಕಳೆದ್ಮೇಲಿರುವ ಚಂದ್ರನ ನೋಡಿದ್ರೆ ಸುಮ್ಮನೆ ಒಂದು ಗೆರೆ ಥರ ಇರುತ್ತೆ, ಆದರೆ ನಗ್ತಿರೋ ಹಂಗೆ ಇರುತ್ತೆ. ಇವತ್ತು ಯಾವುದನ್ನು ನಾವು ಸ್ಮೈಲ್ಗೆ ಉದಾಹರಣೆಯಾಗಿ ಸಂಕೇತವಾಗಿ ಬಳಸ್ತೀವೋ ಆ ರೀತಿ ಇರುತ್ತೆ. ಅದು ಬೆಳೀತಾ ಬೆಳೀತಾ ಹೋಗುತ್ತೆ. ಅದು ಹಾಗೆಯೇ ಈ ಹಸುಳೆ, ಈ ಮಗು ತಿಂಗಳು, ತಿಂಗಳು ಅಂದರೆ ಚಂದ್ರ, ಅದಕ್ಕೆ ತಿಂಗಳು ಅಂತ ಬಂದಿರೋದು ಕನ್ನಡದಲ್ಲಿ. ಚಂದ್ರನ ವೃದ್ಧಿ ಮತ್ತು ಕ್ಷಯಗಳ ಆಧಾರದ ಮೇಲೆ ಹೀಗಾಗಿ ಪಸುಳೆ ದಿಂಗಳ್, ಪಸುಳೆ ಈ ಮಗು ಶಿಶು ತಿಂಗಳ್, ಚಂದ್ರನು ದಿನದಿನವೂ ಬೆಳೀತಾ ಬೆಳೀತಾ ಬೆಳೀತಾ ಪೂರ್ಣ ಚಂದ್ರ ಆಗ್ತಾನಲ್ಲ, ಹಾಗೆ ಬೆಳೀತಾ ಹೋಗ್ತಾ ಇದ್ದಾನೆ. ಎಲ್ಲಿ? ತಾಯಿ ತೊಡೆ ಮೇಲೆ ಕೂತ್ಕೊಂಡು, ತಾಯಿ ತೊಡೆಯ ತೊಟ್ಟಿಲಲ್ಲಿ ಆತ ಬೆಳೀತಾ ಇದ್ದಾನೆ. ಇದನ್ನು ನೋಡ್ತಾ ಶ್ರೀರಾಮಚಂದ್ರನನ್ನು ನೋಡ್ತಾ ನೋಡ್ತಾ ಎಲ್ಲರ ಕಣ್ಣಲ್ಲೂ ಬೆಳೀತಿದ್ದಾನೆ. ಅವನು ತಾನು ಶಾರೀರಿಕವಾಗಿ ತನುವಿನಿಂದ ಮಾತ್ರ ಬೆಳೀತಾ ಇಲ್ಲ, ಅವನು ಎಲ್ಲರ ಎದೆಯಲ್ಲಿ ಬೆಳೀತಿದ್ದಾನೆ, ಎಲ್ಲರ ಮನಸ್ಸಿನಲ್ಲಿ ಬೆಳೀತಿದ್ದಾನೆ, ಎಲ್ಲರ ಹೃದಯದಲ್ಲಿ ಬೆಳೀತಿದ್ದಾನೆ, ಎಲ್ಲರ ಅಕ್ಷಿಯಲ್ಲಿ ಬೆಳೀತಿದ್ದಾನೆ, ಎಲ್ಲರ ಕಣ್ಣಲ್ಲಿ ಬೆಳೀತಿದ್ದಾನೆ. ನಾವು ಆಡು ಮಾತಲ್ಲಿ ಹೇಳ್ತೀವಲ್ಲ, ಈ ಹುಡುಗ ನಮ್ಮ ಕಣ್ಮುಂದೆ ಬೆಳೆದವನು ಅಂತ, ಈ ಹುಡುಗಿ ನಮ್ಮ ಕಣ್ಮುಂದೆನೇ ಎಷ್ಟು ದೊಡ್ಡವಳಾಗ್ಬಿಟ್ಲು ಅಂತ ಹೇಳ್ತೀವಲ್ಲ, ಅದನ್ನೇ ಈ ಲೋಕದ ಸಾಮಾನ್ಯ ಉಕ್ತಿಗಳನ್ನು ಕವಿ ಎಲ್ಲಿ ಬೇಕೋ ಅಲ್ಲಿ ಬಹಳ ಸೂಕ್ತವಾಗಿ ಬಳಸ್ಕೊಳ್ತಾ ಇದ್ದಾರೆ. ಇನ್ನು ಕೌಸಲ್ಯ ಪಾಡೇನಾಗಿದೆ ಇಲ್ಲಿ? ಮಗು ಹುಟ್ಟುಬಿಟ್ಟಿದೆ, ಮಗ ಇದ್ದಾನೆ. ಕೌಸಲ್ಯ ಇಡೀ ತನ್ನ ಆತ್ಮವನ್ನು, ಅಂದರೆ ತನ್ನ ಪ್ರಾಣವನ್ನೇ, ತನ್ನ ಜೀವವನ್ನೇ ತನ್ನ ಮಗನ ಸೌಂದರ್ಯವೆಂಬಂಥ ಹಾಲಿನಲ್ಲಿ ಕರಗಿಸ್ಬಿಟ್ಟಿದ್ದಾಳೆ. ಅಲ್ಲಿ ಸುಧೆ ಅಂದರೆ ಅಲ್ಲಿ ಅಮೃತ ಅಥವಾ ಹಾಲು ಅಂತ ತಗೋಬೋದು. ರಾಮನ ಸೌಂದರ್ಯವೆಂಬ ಹಾಲಿನಲ್ಲಿ ಇವಳು ತನ್ನ ಆತ್ಮವೆಂಬ ಸಕ್ಕರೆಯನ್ನು ಕರಗಿಸ್ಬಿಟ್ಟಿದ್ದಾಳೆ. ಅಂದರೆ ತಾಯಿ ಮಗನ ಸಂಬಂಧ ಇಲ್ಲಿ ಹೇಗಿದೆ ಅಂದರೆ ಹಾಲಿನಲ್ಲಿ ಬೆರೆತ ಸಕ್ಕರೆಯಂತೆ ತುಂಬ ಮಧುರವಾಗಿದೆ, ತುಂಬ ಸುಂದರವಾಗಿದೆ. ಇದರ ಪರಿಣಾಮ ಏನಾಯಿತು ಅಂತ ಹೇಳ್ತಾರೆ, ಎಷ್ಟು ಸೌಮ್ಯವಾಗಿರುವಂಥ ಉದಾಹರಣೆಯನ್ನು ಕುವೆಂಪು ಅವರು ಕೊಡ್ತಾರೆ. ಇದು ಅನುಭವಿಸಿಯೇ ಬರೆದಿರುವ ಮಾತು. ಬಗೆಯಿಂದೆ ಜಗಂ ಅನಿತು ಮೋಂ ಜಾರಿ, ಅವಳ ಮನಸ್ಸಿನಲ್ಲಿ ಜಗತ್ತೆಲ್ಲ ಜಾರಿ ಹೋಯಿತು. ಅಂದರೆ ಇಡೀ ಜಗತ್ತಿನಲ್ಲಿ ಏನಾಗ್ತಿದೆ ಅನ್ನೋದು ಅವಳಿಗೆ ಗೊತ್ತೇ ಇಲ್ಲ. ನಾವು ಮೂರು ಲೋಕ ಅಂತ ಹೇಳ್ತೀವಲ್ಲ, ಮೂರು ಜಗತ್ತು ಅವಳಿಗೆ ಮರ್ತೋಗ್ಬಿಟ್ಟು ಮಗನೇ ಮೂ ಜಗ ಆಗಿದ್ದಾನೆ. ಯಾವ ರೀತಿ ಪ್ರಾಸ ಮಾಡ್ತಾರೆ ನೋಡಿ, ಅವರಿಗೆ ತನ್ನ ಮಗ ರಾಮನೇ, ಶ್ರೀರಾಮಚಂದ್ರನೇ ಮೂ ಜಗ, ಅವನೇ ಮೂರು ಜಗತ್ತು. ಮೂರು ಲೋಕ ಯಾರು ಅಂದರೆ ನನ್ನ ಮಗ. ಮೂರು ಲೋಕದ ಎಲ್ಲ ಸಂಗತಿಗಳನ್ನು, ಅದರ ಎಲ್ಲ ಆನಂದಗಳನ್ನು ತಾಯಿ ತನ್ನ ಮಗನ ಬಾಲಲೀಲೆಗಳಲ್ಲಿ ಶೈಶವಾವಸ್ಥೆಯನ್ನು ನೋಡಿಕೊಂಡು ಆನಂದ ಪಡ್ತಾ ಇದ್ದಾಳೆ. ಯಾಕೆಂದರೆ ರಾಮ ಅಂದ್ರೇ ಆನಂದ ಅಲ್ವೇ.
1: ಇದುವರೆಗೂ ಪ್ರಸಾರವಾಯಿತು ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

0: climate dynamics in New Delhi this evening. Rashtriya Sankalp Samaroh will be organized at various locations across the country to eradicate drug abuse among youth. Tensions escalate in West Asia's Houthis launch missile and drone attacks in Saudi Arabia. Indian shooters shine at Asian Games with 2 silver medals in Nagoya, Japan. India storms into the finals of Asian Games women's cricket after defeating Bangladesh in Nissin, Japan. Shefali Verma becomes first batter to score century. Smriti Mandhana becomes highest run scorer in the Women's T20 International. An IMD forecasts heavy rainfall over Andaman and Nicobar Islands, coastal Andhra Pradesh, Karnataka, Kerala, Tamil Nadu, Puducherry and Telangana today. And with that, we end the midday news.
1: आप ट्यून है और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणु धोनी 90.4 FM के एल ई कनसु।
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
3: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
3: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
4: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 0831 244444 extension 4327.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ಇದು ವೇಣುಧ್ವನಿ 90.4 FM KLE ಕನಸು. ಜಿಪಿ ರಾಜರತ್ನಂ ಅವರು ಕನ್ನಡ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ನಾಯಿ ಮರಿ ತಿಂಡಿ ಬೇಕೆ, ಒಂದೋ ಎರಡೋ ಬಾಳೆಲೆ ಹರಡು, ಹತ್ತು ಹತ್ತು ಇಪ್ಪತ್ತು, ತೋಟಕ್ಕೆ ಹೋದನು ಸಂಪತ್ತು ಮುಂತಾದ ಗೀತೆಗಳನ್ನು ನಾವು ಚಿಕ್ಕವರಿದ್ದಾಗ ಹಾಡಿದ್ದೀವಿ, ಕೇಳಿದ್ದೀವಿ. ಈ ಎಲ್ಲ ಪದ್ಯಗಳು ಜಿ ಪಿ ರಾಜರತ್ನಂ ಅವರ ಕೊಡುಗೆ. ಇವತ್ತಿನ ನಮ್ಮ ಭಾವಸಂಗಮ ಕಾರ್ಯಕ್ರಮದಲ್ಲಿ ಜಿ ಪಿ ರಾಜರತ್ನಂ ಅವರು ಬರೆದಂತಹ ಕೆಲವು ಆಯ್ದ ಗೀತೆಗಳನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಕಾಸಿ ಕಾಸ್ ಗಂಟಾಕಿ ಹೊಟ್ಟೆ ಬೆನ್ ನಂಟಾಕಿ, ಕೇಳಿ ಈ ಒಂದು ಗೀತೆಯನ್ನು.

ಜಿ ಪಿ ರಾಜರತ್ನಂ ಅವರು ಕನ್ನಡದ ಶ್ರೇಷ್ಠ ಕವಿ, ನಾಟಕಕಾರ, ಚಿಂತಕ, ಎಲ್ಲಕ್ಕಿಂತ ಮಿಗಿಲಾಗಿ ಕನ್ನಡದ ಕಟ್ಟಾಳು. ಇವರ ರತ್ನ ಪದಗಳು ಅತ್ಯಂತ ಜನಪ್ರಿಯ. ರತ್ನ ಪದಗಳಲ್ಲಿರುವಂತಹ ಎಲ್ಲ ಭಾವನೆಗಳನ್ನು ಗೀತೆಗಳ ರೂಪಕ್ಕೆ ತರುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ರತ್ನನ ಪದಗಳಲ್ಲಿರುವಂತಹ ಭಾವನೆಗಳು ಒಂದಷ್ಟು ಮುಕ್ಕಾಗದಂತೆ ಗೀತೆಗಳ ರೂಪ ಕೊಟ್ಟವರು ಮೈಸೂರ್ ಅನಂತಸ್ವಾಮಿಯವರು. ಮೈಸೂರ್ ಅನಂತಸ್ವಾಮಿಯವರು ರತ್ನನ ಪದಗಳನ್ನು ಸುಗಮ ಸಂಗೀತಕ್ಕೆ ಒಗ್ಗಿಸಿ ಅತ್ಯಂತ ಜನಪ್ರಿಯಗೊಳಿಸಿದ್ದಾರೆ. ಅಂತಹ ಜನಪ್ರಿಯ ಗೀತೆಗಳಲ್ಲಿ ನಿಮಗಾಗಿ ಇಳ್ಕಳ್ಳ ಕೊಂದೂರು, ತಲಮ್ಯಾಲೆ ಒಂದ್ಸೂರು, ಮಲ್ಗಕ್ಕೆ ಭೂಮ್ ತಾಯಿ ಮಂಚ.

ದೇಹಕ್ಕೆ ಆಯಾಸವನ್ನು ನಿವಾರಿಸಲು ಕೊಂಚ ಹುಳಿಹೆಂಡ, ಜೀವಕ್ಕೆ ತಂಪೆರೆಯಲು ಹೆಂಡತಿ ನಂಜಿ, ಮತ್ತೆ ಆತ್ಮದ ಅಭಿಮಾನಕ್ಕಾಗಿ ಕನ್ನಡ ಭಾಷೆ, ಇವು ರತ್ನನ ಬದುಕಿನ ಮೂರು ಮುಖ್ಯ ನೆಲೆಗಳು. ರತ್ನನ ಪದಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಮೂರು ಪದಗಳು ಇಲ್ಲ, ಈ ಮೂರು ಪದಗಳಲ್ಲಿ ಒಂದು ಇದ್ದೇ ಇರುತ್ತೆ. ಇದೇ ರತ್ನ ಪದಗಳ ವಿಶೇಷ ಅಂತ ಹೇಳಬಹುದು. ಹೆಂಡ ಮುಟ್ಟಿದಾಗಲೆಲ್ಲ ನನಗೆ ಏನೋ ಖುಷಿ.

ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದ ನೀಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸತ್ತಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸತ್ತಿಲ್ಲ, ಹೊಲಿ ನಿನ್ನ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಹೆಂಡ ಹೆಂಡತಿ ಕನ್ನಡ ಈ ಮೂರು ಪದಗಳನ್ನು ಜಿ ಪಿ ರಾಜರತ್ನಂ ಅವರು ತಮ್ಮ ರತ್ನ ಪದಗಳಲ್ಲಿ ಅತ್ಯಂತ ಮಾರ್ಮಿಕವಾಗಿ ಜೋಡಿಸ್ತಾ ಹೋಗ್ತಾರೆ. ರತ್ನನ ಪದಗಳಲ್ಲಿ ಕಾವ್ಯ ನಾಯಕ ಈ ಹೆಂಡ ಕುಡುಕ ರತ್ನ ಬಡವನೊಬ್ಬನ ನೋವು ನಲಿವು ಖುಷಿಗಳನ್ನು ಮನಸ್ಸಿಗೆ ಸಂತೃಪ್ತಿ ಎನ್ನುವುದೊಂದಿದ್ದರೆ ಅಂತಹ ಸರಳ ಬದುಕು ಕೂಡ ಸುಂದರ ಎಂಬ ಜೀವನ ದರ್ಶನವನ್ನು ಅತ್ಯಂತ ಮಾರ್ಮಿಕವಾಗಿ ವರ್ಣಿಸ್ತಾ ಹೋಗ್ತಾರೆ ಜಿ ಬಿ ರಾಜರತ್ನಂ ಅವರು ತಮ್ಮ ರತ್ನ ಪದಗಳಲ್ಲಿ. ನೀ ನನ್ನ ಹಟ್ಟಿಗೆ

0: ಸಂಗೀತ ಪ್ರೇಮಿಗಳ ಕಡೆಯಿಂದ ಜಿ ಪಿ ರಾಜರತ್ನಂ ಅವರಿಗೊಂದು ನಮನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು.
1: Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ನಗೆಯ ಸೂರ್ಯಕಾಂತಿಯೇ, ಚಿತ್ರ ಸುಖ ಸಂಸಾರಕ್ಕೆ. ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಂಗೀತ ನಿರ್ದೇಶಕರು ಚಕ್ರವರ್ತಿ. ಸಾಹಿತ್ಯ RN ಜಯಗೋಪಾಲ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಒಮ್ಮೊಮ್ಮೆ ನಾನು. ಚಿತ್ರ ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ಸಂಗೀತ ನಿರ್ದೇಶಕರು ಅರ್ಜುನ್ ಚನ್ಯ. ಸಾಹಿತ್ಯ ಯೋಗರಾಜ್ ಭಟ್. ಗಾಯಕರು ಶ್ರೇಯಾ ಘೋಷಾಲ್.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣು ಧ್ವನಿ ಇದು 90.4 FM KLE ಕನಸು ಕಾರ್ಯಕ್ರಮವಿದು KLE ಚಿತ್ರಮಾಲಾ ಮುಂದಿನ ಗೀತೆ ನನ್ನವರು ಯಾರೂ ಇಲ್ಲ ಚಿತ್ರ ಜೀವನ ಚಕ್ರ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ ಸಾಹಿತ್ಯ ಚಿ ಉದಯ್ ಶಂಕರ್ ಹಾಡನ್ನ ಕೇಳಿ ಆನಂದ

ಇದುವರೆಗೆ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣು ಧ್ವನಿ 90.4 FM KLE ಕನಸು. ನಮಸ್ಕಾರ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 109.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs, take the first step towards becoming a successful and profitable entrepreneur. Register today. Contact 95135 1966. Geekona Success Strategy.

హలో 9 8 2 1 0 2 6 2 1 2 BPL

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा एम्पावर 365 कल्पनेपासून कंपनीपर्यंत रविवार दिनांक 18 ऑक्टोबर 2026 रोजी हुबळी येथे. यशस्वी आणि कायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಹವಾಮಾನ ಬದಲಾವಣೆ ತಡೆಗೆ ಪರಿಣಾಮಕಾರಿ ಕ್ರಮ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ವಿಶ್ವಸಂಸ್ಥೆ ಮಹಾಸಭೆಯ 81ನೇ ಅಧಿವೇಶನ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಭಾಗಿ. ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ, ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ ಭಾರತ ಜಪಾನ್ ವಾಯುಪಡೆ ಮುಖ್ಯಸ್ಥ. ಹಾಗೂ 20ನೇ ಏಷ್ಯನ್ ಗೇಮ್ಸ್, ಕ್ರಿಕೆಟ್, ಬ್ಯಾಡ್ಮಿಂಟನ್, ಹಾಕಿ ಸೇರಿ ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಆಟಗಾರರಿಂದ ಶುಭಾರಂಭ. ವಾರ್ತೆಗಳ ವಿವರ: ಇತ್ತೀಚಿನ ದಿನಗಳಲ್ಲಿ ಸಂಭವಿಸುತ್ತಿರುವ ಹಲವಾರು ನೈಸರ್ಗಿಕ ವಿಕೋಪಗಳು ಹವಾಮಾನ ಬದಲಾವಣೆಯ ಪ್ರಭಾವವನ್ನು ತಗ್ಗಿಸಲು ದೃಢ ಹವಾಮಾನ ಕ್ರಮಗಳು ಅತ್ಯಗತ್ಯ ಎಂಬುದನ್ನು ಸ್ಪಷ್ಟಪಡಿಸಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಸಮ್ಮೇಳನದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಅಪಾಯವು ಅತ್ಯಂತ ಗಂಭೀರವಾಗಿದೆ ಎಂದು ಜಾಗತಿಕ ವೈಜ್ಞಾನಿಕ ಸಮುದಾಯವು ಎಚ್ಚರಿಸುತ್ತಿದೆ ಎಂದರು. ಈ ಸಮಸ್ಯೆಯನ್ನು ತಡೆಗಟ್ಟಲು ಮತ್ತು ಪರಿಹರಿಸಲು ಸ್ಥಳೀಯ, ಪ್ರಾದೇಶಿಕ ಮತ್ತು ಜಾಗತಿಕ ಮಟ್ಟದಲ್ಲಿ ಎಲ್ಲಾ ಪಾಲುದಾರರ ನಡುವೆ ಸಕ್ರಿಯ ಸಹಕಾರವನ್ನು ಬಲಪಡಿಸುವ ಅಗತ್ಯವಿದೆ. ಹವಾಮಾನ ಬದಲಾವಣೆಯು ಮಾನವ ಜೀವನದ ವಿವಿಧ ಹಂತಗಳಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತಿದೆ. ಜೈವಿಕ ವೈವಿಧ್ಯತೆಯು ನಷ್ಟ, ನೀರಿನ ಅಭಾವ ಮತ್ತು ಭೂಮಿಯ ಸವೆತ ಈ ಅಸಮತೋಲನಗಳಿಗೆ ಉದಾಹರಣೆಗಳಾಗಿವೆ ಎಂದು ತಿಳಿಸಿದರು. ಪರಿಸರ ಸಂಬಂಧಿತ ಕಾನೂನು ವಿಚಾರಗಳಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಮನೋಹರ್ ಲಾಲ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಬಿವಿ ನಾಗರತ್ನ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಮಹಾಸಭೆಯ 81ನೇ ಅಧಿವೇಶನದ ಉನ್ನತ ಮಟ್ಟದ ಸಪ್ತಾಹಕ್ಕೆ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಈ ತಿಂಗಳ 26ರಂದು 81ನೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಉನ್ನತ ಮಟ್ಟದ ಅಧಿವೇಶನವನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಈ ಭೇಟಿಯ ಅವಧಿಯಲ್ಲಿ ವಿವಿಧ ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯ ಸಭೆಗಳಲ್ಲೂ ಭಾಗವಹಿಸಲಿದ್ದಾರೆ. ಜೋಧ್ಪುರದ ವಾಯುಪಡೆ ನೆಲೆಯಲ್ಲಿ ನಡೆಯುತ್ತಿರುವ ವೀರ್ ಗಾರ್ಡಿಯನ್ 2026 ಜಂಟಿ ಸಮರಾಭ್ಯಾಸದ ವೇಳೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಹಾಗೂ ಜಪಾನ್ ಏರ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ನ ಚೀಫ್ ಆಫ್ ಸ್ಟಾಫ್ ಜನರಲ್ ಟಕೆಹಿರೋ ಮೊರಿತಾ ಅವರು ಭಾರತದ ಸ್ವದೇಶಿ ನಿರ್ಮಿತ ತೇಜಸ್ ಯುದ್ಧ ವಿಮಾನದಲ್ಲಿ ಜಂಟಿಯಾಗಿ ಹಾರಾಟ ನಡೆಸಿದರು. ಸೆಪ್ಟೆಂಬರ್ 9ರಿಂದ ಆರಂಭವಾಗಿರುವ ಈ ದ್ವಿಪಕ್ಷೀಯ ವಾಯು ಸಮರಾಭ್ಯಾಸವು ಅಂತಿಮ ಹಂತದಲ್ಲಿದ್ದು ಇದೇ 22ರವರೆಗೆ ನಡೆಯಲಿದೆ. ಭಾರತದಲ್ಲಿ ನಡೆಯುತ್ತಿರುವ ಜಂಟಿ ತರಬೇತಿ ಅಭ್ಯಾಸದಲ್ಲಿ ಜಪಾನ್ ವಾಯುಪಡೆಯ ಯುದ್ಧ ವಿಮಾನಗಳು ಭಾಗವಹಿಸುತ್ತಿರುವುದು ಇದೇ ಮೊದಲ ಬಾರಿಯಾಗಿದ್ದು, ಈ ಅಭ್ಯಾಸದಲ್ಲಿ ಭಾರತದ ತೇಜಸ್, ಸುಕೋಯ್ 30 MKI ಹಾಗೂ ರಫೇಲ್ ವಿಮಾನಗಳ ಜೊತೆಗೆ ಜಪಾನ್ನ F-2A ಯುದ್ಧ ವಿಮಾನಗಳು ಪಾಲ್ಗೊಂಡಿವೆ. ಭಾರತ ಜಪಾನ್ ಭೇಟಿ ಕಾರ್ಯಕ್ರಮದ ಭಾಗವಾಗಿ ಜಪಾನ್ನ ಮಾಜಿ ಸಚಿವ ತಾರೋ ಕೋನೋ ನೇತೃತ್ವದ ಸಂಸದೀಯ ನಿಯೋಗ ನಗರದ ಪ್ರಮುಖ ತಾಂತ್ರಿಕ ಸಂಸ್ಥೆಗಳಾದ IASC, ಇಸ್ರೋ ಹಾಗೂ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ಗೆ ಭೇಟಿ ನೀಡಿತು. ಎರಡೂ ದೇಶಗಳ ನಡುವಿನ ಕೃತಕ ಬುದ್ಧಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಅಪಾರ ಪ್ರಮಾಣದಲ್ಲಿರುವ ಮೀನುಗಾರಿಕೆ ಕ್ಷೇತ್ರದ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಸಮಗ್ರ ಮಾರ್ಗಸೂಚಿ ಸಿದ್ಧಪಡಿಸಲು ಮೀನುಗಾರಿಕೆ ಇಲಾಖೆಯು ನಾಳೆ ಕೋಲ್ಕತ್ತಾದಲ್ಲಿ ಪರಿಶೀಲನಾ ಸಭೆ ಆಯೋಜಿಸಿದೆ. ಈ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ಕೇಂದ್ರ ಮೀನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದ್ರ ಅಧಿಕಾರಿ ವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ನಿಮಿಷ. ಭಾರತೀಯ ತರುಣರನ್ನು ಉದ್ಯೋಗಾಕಾಂಕ್ಷಿಗಳಿಂದ ಉದ್ಯೋಗ ಸೃಷ್ಟಿಕರ್ತರನ್ನಾಗಿ ಮಾಡುವ ಉದ್ದೇಶದೊಂದಿಗೆ 2016 ಚಾಲನೆ ನೀಡಲಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯು ದೇಶದ ಉದ್ಯಮಶೀಲತಾ ಕ್ಷೇತ್ರದಲ್ಲಿ ಮಹತ್ತರ ಕ್ರಾಂತಿ ಸೃಷ್ಟಿಸಿದೆ. ಆರಂಭದಲ್ಲಿ ಕೇವಲ 400 ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳ ಸಂಖ್ಯೆಯು ಮಾರ್ಚ್ 2026 ವೇಳೆಗೆ ಡಿಪಿಐಐಟಿ ಮಾನ್ಯತೆಯುಳ್ಳ 2,00,000 ಹೆಚ್ಚು ಉದ್ದಿಮೆಗಳಾಗಿ ಬೆಳೆದಿದ್ದು 23,00,000 ಅಧಿಕ ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ. ದೇಶದ ಶಾಲಾ ಹಂತದಲ್ಲೇ ಉದ್ಯಮಶೀಲತೆಯ ಮನೋಭಾವ ಬೆಳೆಸಲು 10,000 ಹೆಚ್ಚು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸ್ಥಾಪಿಸಲಾಗಿದ್ದು 1.1 crore ಅಧಿಕ ವಿದ್ಯಾರ್ಥಿಗಳು ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಮಹಿಳೆಯರ ಪಾಲುದಾರಿಕೆಯೂ ಹೆಚ್ಚುತ್ತಿದ್ದು 50%, ಅಂದರೆ 100,000 ಅಧಿಕ ನವೋದ್ಯಮಗಳಲ್ಲಿ ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರಾಗಿರುವುದು ವಿಶೇಷವಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ವಿವಿಧ ಸ್ಪರ್ಧೆಗಳಲ್ಲಿ ಉತ್ತಮ ಪ್ರದರ್ಶನ ತೋರುತ್ತಿದ್ದು ಹಲವು ವಿಭಾಗಗಳಲ್ಲಿ ಶುಭಾರಂಭ ಕಂಡಿದ್ದಾರೆ. ಏಷ್ಯನ್ ಗೇಮ್ಸ್ನ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾರತೀಯ ಮಹಿಳಾ ಬ್ಯಾಡ್ಮಿಂಟನ್ ತಂಡ ಶುಭಾರಂಭ ಮಾಡಿದೆ. ಇಂದು ನಡೆದ ಮಹಿಳಾ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಜಕಿಸ್ತಾನ ವಿರುದ್ಧ ಭಾರತ 3-0 ಅಂತರದ ಜಯ ದಾಖಲಿಸಿದೆ. ಏಷ್ಯನ್ ಗೇಮ್ಸ್ನ ಹಾಕಿ ಸ್ಪರ್ಧೆಯಲ್ಲಿ ಭಾರತದ ಪುರುಷರ ತಂಡ ಶುಭಾರಂಭ ಕಂಡಿದ್ದು ಕಾಕಾ ಮಿಗಹರದಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಇಂಡೋನೇಷ್ಯಾ ವಿರುದ್ಧ 2-1 ಅಂತರದಲ್ಲಿ ಗೆಲುವು ದಾಖಲಿಸಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 114 ಅಂತರದಿಂದ ಮಣಿಸಿ ಭಾರತ ತಂಡ ಫೈನಲ್ ಪ್ರವೇಶಿಸಿದೆ. ಶಫಾಲಿ ವರ್ಮಾ ಅವರ ಶತಕದ ನೆರವಿನಿಂದ ಭಾರತ ಈ ಭರ್ಜರಿ ಗೆಲುವು ಸಾಧಿಸಿತು. ಕೇವಲ 49 ಎಸೆತಗಳಲ್ಲಿ ತಮ್ಮ ಚೊಚ್ಚಲ ಟಿ20 ಅಂತಾರಾಷ್ಟೀಯ ಶತಕ ಪೂರೈಸಿದ ಶಫಾಲಿ ಏಷ್ಯನ್ ಗೇಮ್ಸ್ ಇತಿಹಾಸದಲ್ಲೇ ಶತಕ ಬಾರಿಸಿದ ಮೊದಲ ಬ್ಯಾಟರ್ ಎಂಬ ಐತಿಹಾಸಿಕ ದಾಖಲೆ ನಿರ್ಮಿಸಿದರು. ಈ ಅತ್ಯುತ್ತಮ ಪ್ರದರ್ಶನದ ನಡುವೆ ಸ್ಮೃತಿ ಮಂಧಾನಾ ಅವರು ನ್ಯೂಜಿಲೆಂಡ್ನ ಸುಜಿ ಬೇಟ್ಸ್ ಅವರ 4,758 ರನ್ಗಳ ದಾಖಲೆಯನ್ನು ಮುರಿದು ಮಹಿಳಾ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ವಿಶ್ವದ ಅತಿ ಹೆಚ್ಚು ರನ್ ಕಲೆ ಹಾಕಿದ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮಹಿಳೆಯರ 10 meter ಏರ್ ರೈಫಲ್ ವೈಯಕ್ತಿಕ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತದ ಎಲಾವೆನಿಲ್ ವಲರಿವನ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ರಾಷ್ಟಪತಿ, ವಲರಿವನ್ ಅವರ ಅತ್ಯುತ್ತಮ ಪ್ರದರ್ಶನವು ದೇಶಕ್ಕೆ ಕೀರ್ತಿ ತಂದಿದೆ ಎಂದಿದ್ದು ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಸಾಧನೆ ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಹಿನ್ನೆಲೆಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ನಗೋಯಾದಲ್ಲಿ ಭೂತಾನ್ ಒಲಿಂಪಿಕ್ ಸಮಿತಿ ಅಧ್ಯಕ್ಷ ರಾಜಕುಮಾರ ಜಿಗ್ಯೆಲ್ ಉಗ್ಯಾನ್ ವಾಂಗ್ಚುಕ್ ಅವರೊಂದಿಗೆ ಉಭಯ ರಾಷ್ಟಗಳ ನಡುವಿನ ಕ್ರೀಡಾ ಸಹಕಾರ ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹವಾಮಾನ ಬದಲಾವಣೆ ತಡೆಗೆ ಪರಿಣಾಮಕಾರಿ ಕ್ರಮ ಅಗತ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ವಿಶ್ವಸಂಸ್ಥೆ ಮಹಾಸಭೆಯ 81ನೇ ಅಧಿವೇಶನ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಭಾಗಿ. ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ, ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ ಭಾರತ ಜಪಾನ್ ವಾಯುಪಡೆ ಮುಖ್ಯಸ್ಥರು. ಹಾಗೂ 20ನೇ ಏಷ್ಯನ್ ಗೇಮ್ಸ್ ಕ್ರಿಕೆಟ್, ಬ್ಯಾಡ್ಮಿಂಟನ್, ಹಾಕಿ ಸೇರಿ ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಆಟಗಾರರಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.